0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಬರಬರ ಹೊತ್ತಿ ಅಲೆಯಾಯಿತು ಕಾಣಿರಣ್ಣ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿದೊಡೆ ಕೇಳು, ಕೇಳದಿತ್ತು

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಬೆಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಿನ್ನ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿನ್ನ

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲವರು.
1: ನಂಬಿದರೆ ಓ ಎನ್ನನೆ ಶಿವನು, ವಚನದಲ್ಲಿ ವಿಶ್ವಾಸದಲ್ಲಿ ಗೆಲುವು ಇದೆ. ಇಲ್ಲಿ ಭಕ್ತಿಭಾವ ತುಂಬಿದೆ, ದೈವತ್ವದತ್ತ ಉತ್ಕಟ ಒಲವಿದೆ. ಓದಿನಲ್ಲಿ, ಹಿರಿಯರ ಮಾತಿನಲ್ಲಿ, ಆದರ್ಶ ಸಂಪ್ರದಾಯ ಸಂಸ್ಕೃತಿಯಲ್ಲಿ, ನಿಸರ್ಗದ ಆರಾಧನೆಯಲ್ಲಿ ಒಲುಮೆ ವಿಶ್ವಾಸದ ಅಗತ್ಯತೆ ಬೇಕು. ಇಂಥ ನಂಬುಗೆಯಲ್ಲಿ ಮನದ ವಿಕಾಸವಿದೆ, ಸಂತಸ ನೆಮ್ಮದಿ ತುಂಬಿದೆ. ನಂಬಿ ಕೆಟ್ಟವರು ಕೂಡ ಎಂದು ಹೇಳವಾಗಿದ್ದಾರೆ. ಅದಕ್ಕೆ ಸರ್ವಜ್ಞ ಒಂದು ಕಡೆ ನಂಬಿದಂತಿರಬೇಕು, ನಂಬದಲೇ ಇರಬೇಕೆಂದು ಹೇಳಿದ್ದು ಅರ್ಥಪೂರ್ಣವಾಗಿದೆ. ನನ್ನ ಮೇಲೆ ನಂಬಿಕೆ ಇಡು ಎಂದು ಹಲವರ ಮಾತಿನಲ್ಲಿ ತಮ್ಮ ಕೆಲಸ ಮಾಡಿಕೊಳ್ಳುವ ಧಾವಂತವಿದೆ. ವ್ಯವಹಾರಿಕ ಬದುಕಿನ ಇಂದಿನ ದಿನಮಾನಗಳಲ್ಲಿ ಮೋಸಗೊಳಿಸಿ, ಮಾತಿನಲ್ಲಿ ಮೋಡಿ ಮಾಡಿ, ಆಸೆ ಭರವಸೆಗಳ ಬೆನ್ನು ಹತ್ತಿಸಿ ದಾರಿ ತಪ್ಪಿಸುವುದು ಸಾಮಾನ್ಯವಾಗಿದೆ. ನಂಬಿಸಿ ಬೆನ್ನಿಗೆ ಚೂರಿ ಹಾಕುವ ಮಂದಿ ನಮ್ಮ ಎದುರಿಗೆ ಹೇರಳವಾಗಿದ್ದಾರೆ. ಸಮಾಜದಲ್ಲಿ ಎಲ್ಲ ರಂಗಗಳ ಆಗು ಹೋಗುಗಳಲ್ಲಿ ಮೋಸದ ಭ್ರಷ್ಟದ ವಿಷ ಜಾಲವಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೆ ಸರಳ ಕೆಲಸವಾದ ಉದಾಹರಣೆಗಳು ತೀರಾ ವಿರಳ. ಸರ್ಕಾರದ ಕೆಲಸ ದೇವರ ಕೆಲಸ. ನಮ್ಮ ಫಲಕದಡಿ ಕುಳಿತ ಈ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗ ನಿಜಕ್ಕೂ ಪೂಜಾರಿಗಳಾಗಿದ್ದಾರೆ. ಆರ್ತಿಯಲ್ಲಿ ಹಣ ಇಟ್ಟರೆ ದೀಪ ಧೂಪ ಹಿಡಿದು ಭಕ್ತಾದಿಗಳ ಗದ್ದಲದಲ್ಲಿ ವಿಶೇಷ ಪೂಜೆ ಮಾಡಿ ಪರಪ್ರಥಮವಾಗಿ ದೇವರ ದರ್ಶನ ಮಾಡಿಸಿ ಕಳಿಸುತ್ತಾರೆ. ಮಂದಿರಗಳಲ್ಲೂ ವ್ಯವಹಾರಿಕತೆ ಅಕ್ರಮಗಳು ಮಡುಗಟ್ಟಿವೆ. ನಿಮ್ಮಿಂದ ನೆರವು ಪಡೆದು ಹೊರಳಿ ಬೀಳುವ ಕೃತಜ್ಞರು ಅಧಿಕವಾಗಿ ಕಾಣಸಿಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಾಜಕಾರಣಿಗಳು. ಮತಕ್ಕಾಗಿ ಮನಿದು ಕೈ ಮುಗಿದು ಹಣ ಹೆಂಡ ಎಲ್ಲ ಅಲ್ಲದನ್ನು ಹಂಚಿ ಅಧಿಕಾರಕ್ಕಾಗಿ ಕೈಚಾಚುವ ಇವರ ಪಕ್ಕಾ ಊಸರವಳಿಗಳು. ಜನರನ್ನು ನಂಬಿಸಿ ಆಶ್ವಾಸನೆಯ ಮಳೆ ಸುರಿಸಿ ಕುರ್ಚಿಗಾಗಿ ಎಲ್ಲವನ್ನೂ ಖರ್ಚು ಮಾಡಿ ಸ್ವಹಿತ ಸ್ವಜನ ಪಕ್ಷಪಾತತನಕ್ಕೆ ನಿಲ್ಲುವ ಇಂಥವರು ನಂಬುಗೆಗೆ ಅನರ್ಹರಾಗಿದ್ದಾರೆ. ಸಾಕಿದ ಪ್ರಾಣಿಗಳು ನಂಬಿಕೆಗೆ ಪಾತ್ರವಾಗಿವೆ. ಒಡೆಯನಿಗಾಗಿ ಪ್ರಾಣವನ್ನು ನೀಡಿದ ಉದಾಹರಣೆಗಳು ಹೇರಳವಾಗಿವೆ. ಪ್ರಾಣಿ ಪಕ್ಷಿಗಳಿಗಿಂತ ಮಾನವರು ಕರಕಷ್ಟರಾಗಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಯಾರನ್ನು ನಂಬಬೇಕೆಂಬುದು ಗೊಂದಲಕ್ಕೆ ಸಾಮಾನ್ಯ ಪ್ರಜೆ ಈಡಾಗಿದ್ದಾನೆ. ಹಣ, ಹೆಣ್ಣು, ಅಧಿಕಾರ, ಜಾತಿ, ಧರ್ಮಕ್ಕಾಗಿ ಮಾನವೀಯತೆಯನ್ನು ಗಾಳಿಗೆ ತೂರುವ ಗೂಳಿಗಳು ಇಂದು ಎಲ್ಲೆಂದರಲ್ಲಿ ನುಗ್ಗುತ್ತಿವೆ. ನೈತಿಕತೆ, ಶ್ರಮ ಸಂಸ್ಕೃತಿಯ ಅರಿವು ಇಂದಿನ ಶಿಕ್ಷಣ ಪಠ್ಯಕ್ರಮದಲ್ಲಿ ಅಳವಡಿಸಬೇಕಾಗಿರುವುದು ಅಗತ್ಯವಾಗಿದೆ. ಒಳ್ಳೆಯ ಪುಸ್ತಕಗಳ ಓದಿನಲ್ಲಿ ಮನಸ್ಸು ಹಾಕಬೇಕು. ಸಹಾಯ ಸಹಕಾರ ಭಾವನೆ, ಅನ್ಯಾಯದ ವಿರುದ್ಧ ಪ್ರತಿಭಟನಾ ಮನೋಭಾವವನ್ನು ಮಕ್ಕಳ ಮನದಲ್ಲಿ ಬಿತ್ತಬೇಕು. ಶಾಂತಿ ಸಮಾಧಾನ ಸಾತ್ವಿಕ ವಾತಾವರಣ ಮನೆಯಲ್ಲಿ ನೆಲೆಸಬೇಕು. ಮನೆ ಕೆಟ್ಟರೆ ನಾಡು ಹದಗೆಟ್ಟುತ್ತದೆ, ಮನಸ್ಸು ಅಸ್ವಸ್ಥಗೊಳ್ಳುತ್ತದೆ. ಸಹಕಾರ ಪ್ರೀತಿ ಮಾನವೀಯತೆ ಸಹೃದಯತೆ ಇದ್ದಲ್ಲಿ ನಂಬುಗೆಗೆ ಇಂಬು ದೊರೆಯುತ್ತದೆ. ಆಗ ವಿಶ್ವಾಸ ದ್ರೋಹ ಎಂಬ ಮಾತು ಇಲ್ಲವಾಗುತ್ತದೆ. ಕನ್ನಡ ಹಾಗೂ ಬದುಕು. ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಕಲಿಕಾ ಮಾಧ್ಯಮವಾಗಿ ಭಾಷೆ ಆಯ್ಕೆಯ ನಿರ್ಧಾರವನ್ನು ಅವರವರ ಪಾಲಕರಿಗೆ ಬಿಟ್ಟ ವಿಷಯವೆಂಬ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಈ ಆಜ್ಞೆ ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುತ್ತದೆ. ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ರಾಜ್ಯ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕೆನ್ನುವ 1994 ಹೊರಡಿಸಿದ ರಾಜ್ಯ ಸರ್ಕಾರದ ಆದೇಶ ರದ್ದಾಗುತ್ತದೆ. ಕನ್ನಡಕ್ಕಾಗುವ ಅಪಾಯವನ್ನು ಅರಿತ ರಾಜ್ಯ ಸರ್ಕಾರ ಸಾಹಿತಿಗಳು ಆತಂಕಕ್ಕೆ ಈಡಾಗಿದ್ದಾರೆ. ಮಾತೃಭಾಷೆಯ ರಕ್ಷಣೆಗಾಗಿ ಹಾಗೂ ಹಿತಾಸಕ್ತಿಗಾಗಿ ಹೊಸ ಕಾಯ್ದೆಗಾಗಿ ಯೋಚಿಸಬೇಕಾಗಿದೆ. ಕನ್ನಡದ ಉಳಿವು ಅಳಿವು ಇದರ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕಿಸಿದರೆ ನಮ್ಮ ಭಾಷೆಯ ತಾತ್ಸಾರ ನಮ್ಮವರಿಂದಲೇ ಹೆಚ್ಚಾಗಿ ನಡೆಯುತ್ತಿದೆ. ಕನ್ನಡ ಕುರಿತು ಅಭಿಮಾನ ತುಂಬಿ ಮಾತನಾಡುವ ಸಾಹಿತಿಗಳು, ಜನಪ್ರತಿನಿಧಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕಳಿಸುತ್ತಿರುವ ಶಾಲೆಗಳ ಹೆಸರನ್ನು ನೋಡಿದಾಗ ಅವುಗಳಲ್ಲಿ ಬಹುತೇಕವಾಗಿ ಆಂಗ್ಲ ಮಾಧ್ಯಮಗಳಾಗಿರುತ್ತವೆ. ಇಂಥ ಹೆಚ್ಚು ಶಾಲೆಗಳು ಬಂಡವಾಳಶಾಹಿಗಳ ರಾಜಕೀಯ ಧುರೀಣರ ಹಾಗೂ ಮಠಾಧೀಶರ ಹಿಡಿತದಲ್ಲಿ ಇವೆ ಎಂಬುದನ್ನು ಗಮನಿಸಬೇಕು. ಇಂದು ಸಾಮಾನ್ಯ ಕಾವಲುಗಾರನೂ ಕೂಡ ಸಾಲ ಮಾಡಿಯಾದರೂ ಇಂಗ್ಲಿಷ್ ಶಾಲೆಗೆ ತನ್ನ ಮಕ್ಕಳ ಹೆಸರನ್ನು ದಾಖಲಿಸುತ್ತಾನೆ. ತಮ್ಮ ಮಕ್ಕಳು ಇಂಗ್ಲಿಷ್ ಕಲಿತು ಜಾಗತಿಕ ಮಟ್ಟದಲ್ಲಿ ಬೆಳೆಯಬೇಕು, ಬಡವರ ಹಿಂದುಳಿದರ ಮಕ್ಕಳು ಮಾತ್ರ ಕನ್ನಡ ಶಾಲೆಯಲ್ಲಿ ಕಲಿಯಬೇಕೆನ್ನುವ ತಾರತಮ್ಯವಿದೆ. ಇಲ್ಲಿ ಇಬ್ಬಗೆಯ ನೀತಿ ಇದೆ. ಕನ್ನಡ ಭಾಷೆಗೆ ಆದ್ಯತೆ ಇರಿಸಿ ಇಂಗ್ಲಿಷ್ ವಿಷಯವೊಂದನ್ನು ಕಡ್ಡಾಯಗೊಳಿಸಿ ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಜಾರಿಗೆ ತಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದಾಗಿದೆ. ಕನ್ನಡ ಭಾಷೆ, ಕಲೆ, ಸಂಸ್ಕೃತಿ, ಸಾಹಿತ್ಯದ ಉಳಿವಿಗಾಗಿ, ಉತ್ಕರ್ಷಕ್ಕಾಗಿ ಕನ್ನಡ ಕಾವಲು ಸಮಿತಿ, ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲಾದ ಹಲವು 10 ಸಂಸ್ಥೆಗಳು ನಾಡಿನಲ್ಲಿ ಇದ್ದರೂ ಕನ್ನಡ ಸೊರಗುತ್ತಿರುವುದು ಶೋಚನೀಯ. ಇದಕ್ಕೆಲ್ಲ ಕಾರಣ ನಾವೆಲ್ಲ ಕೇವಲ ಮಾತಿನಮಲ್ಲರು, ನುಡಿ ನಡೆ ಒಂದಾಗಿರಿಸಲು ಆಗದವರು, ಅಭಿಮಾನ ಶೂನ್ಯರು. ನಮ್ಮ ಮಾತುಗಳು ವೇದಿಕೆಗೆ ಮಾತ್ರ ಸೀಮಿತಗೊಂಡಿವೆ. ಜನರಿಗೆ ಭಾಷೆಯ ಕಾಳಜಿ ಕಳಕಳಿ ಇದ್ದರೂ ಬದುಕಿನ ಭದ್ರತೆಗಾಗಿ, ಉದ್ಯೋಗಕ್ಕೆ ಸಂಪರ್ಕಕ್ಕಾಗಿ ಜಾಗತಿಕ ಭಾಷೆಯಾಗಿ ವಿಸ್ತಾರಗೊಂಡ ಇಂಗ್ಲಿಷಕ್ಕೆ ಆಸೆ ಪಟ್ಟಿದ್ದು ಸಹಜ. ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಮತ್ತು ಜ್ಞಾನ, ವಿಜ್ಞಾನ, ಬೌದ್ಧಿಕ ಉದ್ಯೋಗ ಕ್ಷೇತ್ರಗಳು ವಿಸ್ತಾರಗೊಂಡು ಇಂದು ಪೈಪೋಟಿಗಳಾಗಿ ನಿಂತಿವೆ. ಮಾಹಿತಿ ತಂತ್ರಜ್ಞಾನದ ಅಗತ್ಯತೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಆದ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ಕಲಿಕೆಯತ್ತ ಜನ ಮುಗಿಬೀಳುತ್ತಿದ್ದಾರೆ. ಬದುಕಿಗೆ ಭದ್ರತೆ ನೀಡಿದ ಭಾಷೆ ಬೆಳೆಯುತ್ತದೆ. ಕನ್ನಡಿಗರು ಇಂದು ದೇಶ ವಿದೇಶಗಳಲ್ಲಿ ತಂತ್ರಜ್ಞಾನ, ಮಾಹಿತಿ ವಿಜ್ಞಾನ ಇವುಗಳಲ್ಲಿ ತಮ್ಮ ಮೇಲುಗೈ ತೋರಿಸಿ ಹಣಗಳಿಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಕನ್ನಡಿಗರು ದೂರದ ದೇಶದಲ್ಲದಾದರೂ ಕನ್ನಡತನ ಹಾಗೂ ನೆಲದ ಭಾಷೆಯ ಅಭಿಮಾನವನ್ನು ಬಿಟ್ಟಿಲ್ಲ. ಅಕ್ಕ ಅಂತ ಕನ್ನಡ ಸಂಘಗಳನ್ನು ಕಟ್ಟಿಕೊಂಡು ಇಲ್ಲಿಯ ಸಂಸ್ಕೃತಿಯ ಪರಂಪರೆಯನ್ನು ದೂರದ ದೇಶದಲ್ಲಿ ಬಿತ್ತುತ್ತಿರುವುದನ್ನು ಅರಿತಾಗ ಹೆಮ್ಮೆ ಎನಿಸದಿರದು. ಮರ ಎಷ್ಟೇ ಬೆಳೆದು ರಂಬೆ ಕೊಂಬೆಗಳನ್ನು ದೂರ ಚಾಚಿದರೂ ಬೇರು ಮಾತ್ರ ನೆಲದಲ್ಲಿ, ಆಳದಲ್ಲಿ, ವಿಸ್ತಾರದಲ್ಲಿ ಹರಡಿ ಗಟ್ಟಿಗೊಂಡಿರುತ್ತವೆ. ನಮ್ಮ ನೆಲದ ಅಭಿಮಾನ ಎಂದಿಗೂ ಅಳಿಸುವುದಿಲ್ಲ. ಕನ್ನಡಕ್ಕೆ ಎಂದಿಗೂ ಕುತ್ತು ಬರುವುದಿಲ್ಲ. ಚಲುವು ನಾಡಿನ ಭಾಷೆಯ ಇತಿಹಾಸ ಹಳೆಯದಾದದು. ಇಲ್ಲಿಯ ಕಲೆಯ ಸಂಸ್ಕೃತಿಯ ಪರಂಪರೆ ಶಿರವಂತವಾಗಿದೆ. ಕನ್ನಡಿಗರು ತಮ್ಮ ಜ್ಞಾನಕ್ಕಾಗಿ, ಬದುಕಿಗಾಗಿ ಅನ್ಯ ಭಾಷೆಯ ಮೊರೆ ಹೋದರೂ ತಮ್ಮತನವನ್ನು ಎಂದಿಗೂ ಮರೆಯಬಾರದು. ಇವರು ಕಡು ಅಭಿಮಾನಿಗಳಾಗಿದ್ದಾರೆ. ಇವರು ಕರು ಅಂದರೆ ಎತ್ತರದ ನಾಡಿನವರಿದ್ದಾರೆ. ಇಂಗ್ಲಿಷ್ನಲ್ಲಿ ಕಲಿತು ಕನ್ನಡ ಪ್ರೇಮ ಹೊಂದಿ ಸಾಹಿತ್ಯ ರಚನೆ ಮಾಡಿದ ದಿಗ್ಗಜರು ನಮ್ಮ ನಡುವೆ ಇದ್ದಾರೆ. ಕುವೆಂಪು ಇಂಗ್ಲಿಷ್ ಪ್ರೊಫೆಸರ್ ಆದ ಬಿಎಂ ಶ್ರೀ, ಕೈಲಾಸಂ, ಶ್ರೀರಂಗ, ಗಿರೀಶ್ ಕಾರ್ನಾಡ್, ಪಂಜೆ, ಮಾಸ್ತಿ, ಗೋವಿಂದ ಪೈ, ಕಾರಂತ, ಅನಕರ, ಇನಾಮದಾರ್, ನಿರಂಜನ್ ಮೊದಲಾದವರು ಮಾಡಿದ ಕನ್ನಡ ಸಾಹಿತ್ಯ ಸೇವೆ ಸದಾ ಸ್ಮರಣೀಯ. ಇಂತೆಲ್ಲ ಹಲವಾರು ಕನ್ನಡ ಮಹಿನಿಯರು ಶಿಕ್ಷಣದ ವಿವಿಧ ಪ್ರಕಾರಗಳಲ್ಲಿ ಸಾಧನೆಗೈದು ಜಾಗತಿಕ ಮಟ್ಟದಲ್ಲಿ ತಮ್ಮ ಹೆಸರು ದಾಖಲೆಗೊಳಿಸಿದ್ದು ಕನ್ನಡಕ್ಕೆ ಹೆಮ್ಮೆಯಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡವು ಜಾಗತಿಕ ಮಟ್ಟದಲ್ಲಿ ವಿಜೃಂಭಿಸುವ ಕೆಲಸವಾಗಬೇಕಾಗಿದೆ. ಎಲ್ಲ ವಿಜ್ಞಾನ ಶಾಸ್ತ್ರಗಳು ನಮ್ಮ ಭಾಷೆಯಲ್ಲಿ ಕಲಿಯಲು ಅನುವು ಮಾಡಿಕೊಡಬೇಕು. ಕನ್ನಡ ಶಾಲೆಗಳು ಉಳಿಯಬೇಕಾದರೆ ಎಲ್ಲ ಸರ್ಕಾರಿ ನೌಕರರ, ಜನಪ್ರತಿನಿಧಿಗಳ ಹಾಗೂ ಸಾಹಿತಿಗಳ ಮಕ್ಕಳನ್ನು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ಸೇರಿಸಲು ಮನಸ್ಸು ಮಾಡಬೇಕು. ಮೊದಲು ಇದ್ದಂತೆ ಪ್ರತಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬಾಲವಾಡಿಗಳು ಪುನಃ ಪ್ರಾರಂಭಗೊಳ್ಳಬೇಕು. ಜಾಗತಿಕ ಮಟ್ಟದಲ್ಲಿ ಎದ್ದು ನಿಲ್ಲಲು ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲಿಷ್ ಕಲಿಕೆ ಇರಲಿ. ಅಂದಾಗ ಕನ್ನಡ ಬದುಕುತ್ತದೆ. ಅಂದಾಗ ನಿರಾತಂಕ ಜೀವನ ನಮ್ಮದಾಗುತ್ತದೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು. ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಭರತ ಮಹಾರಾಜನ ಕಥೆಯ ಮೂಲಕ ತಿಳಿದುಕೊಂಡು ಸಾವಿನ ಸಮಯದಲ್ಲಿ ಯಾವ ಸ್ಮರಣೆಯನ್ನು ನಾವು ಮಾಡುತ್ತೀವೋ, ಸೊ ಅದೇ ಥರದ ದೇಹವನ್ನು ನಾವು ಪಡೆಯುತ್ತೇವೆ, ಅದೇ ಥರದ ಭಾವವನ್ನು ನಾವು ಪಡೆಯುತ್ತೀವಿ ಅನ್ನೋದನ್ನು ನಾವು ತಿಳಿದುಕೊಂಡು, ಸೊ ಸಾವಿನ ವಿಷಮಗಳಿಗೆಯಲ್ಲಿ ಮನುಷ್ಯನು ತನ್ನ ಸ್ವಭಾವವನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ಭಗವದ್ಗೀತೆಯಲ್ಲಿ. ತನ್ನ ಜೀವನದ ಅಂತ್ಯದಲ್ಲಿ ಕೃಷ್ಣನನ್ನು ಕುರಿತು ಯೋಚಿಸುತ್ತಾ ದೇಹವನ್ನು ಬಿಡುವವನು ಪರಮ ಪ್ರಭುವಿನ ದಿವ್ಯ ಭಾವವನ್ನು ಪಡೆಯುತ್ತಾನೆ. ಆದರೆ ಬೇರೆ ಏನನ್ನ ಅವನು ಯೋಚಿಸಿದರೆ ಅವನು ದಿವ್ಯ ಸ್ಥಿತಿಯನ್ನು ಪಡೆಯುತ್ತಾನೆ ಅನ್ನುವಂಥದ್ದು ನಿಜವಲ್ಲ. ಸೊ ಈ ಅಂಶವನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಮನುಷ್ಯನು ಯೋಗ್ಯವಾದ ಮಾನಸಿಕ ಸ್ಥಿತಿಯಲ್ಲಿ ಸಾಯುವುದು ಹೇಗೆ? ಸೊ ಭರತ ಮಹಾರಾಜ ಶ್ರೇಷ್ಠ ವ್ಯಕ್ತಿಯಾಗಿದ್ದ, ಆದರೆ ತನ್ನ ಅಂತ್ಯಕಾಲದಲ್ಲಿ ಆತನು ಒಂದು ಜಿಂಕೆಯನ್ನು ಕುರಿತು ಯೋಚಿಸಿದ, ಆದ್ದರಿಂದ ಅವನ ಮುಂದಿನ ಜನ್ಮ ಜಿಂಕೆಯ ಒಂದು ಜನ್ಮವಾಯಿತು. ಜಿಂಕೆಯ ಶರೀರವನ್ನು ಅವನು ಪಡೆಯುವಂತಾಯಿತು. ಸೊ ಜಿಂಕೆಯ ರೂಪದಲ್ಲಿ ಆತನು ತನ್ನ ಹಿಂದಿನ ಕೆಲಸ ಕಾರ್ಯಗಳನ್ನು ಸ್ಮರಿಸಿದರು. ಸೊ ಪ್ರಾಣಿಯ ದೇಹವನ್ನು ಸ್ವೀಕರಿಸಬೇಕಾಯಿತು. ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಬಂದ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ಈ ಜನ್ಮ ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತೆ. ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯವಾಗುತ್ತೆ. ಆದ್ದರಿಂದ ಸೊ ಅವನಿಗೆ ಕೃಷ್ಣನ ದಿವ್ಯ ಭಾವಕ್ಕೆ ಸಾಗಿ ಹೋಗಲು ನೆರವಾಗುತ್ತದೆ. ಸಾವು ಅನ್ನುವಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ. ಎಂಥ ಮಹಾತ್ಮನೇ ಆಗಿರಲಿ, ಸಾವನ್ನು ಒಂದು ಕ್ಷಣವೂ ಮುಂದೂಡೋಕ್ಕಾಗಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಈಗ ಸಾವು ಅನ್ನುವಂಥದ್ದು, ಈಗ ನಮ್ಮ ಆಯಸ್ಸು ಅನ್ನುವಂಥದ್ದು ಕೂಡ ನಮ್ಮ ಉಸಿರಾಟದ ಕೌಂಟ್ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಎಷ್ಟು ಉಸಿರನ್ನು ನಾವು ಎಳಿತೀವಿ ಅನ್ನುವಂಥದ್ದು, ಅದರ ಪ್ರಕಾರ ನಮ್ಮ ಆಯಸ್ಸು ಕೂಡ ನಿರ್ಧಾರಿತವಾಗುತ್ತೆ. ಸೊ ಆದ್ದರಿಂದ ಯೋಗ ಪದ್ಧತಿ, ಯೋಗದಿಂದ ನಮ್ಮ ಆಯಸ್ಸನ್ನು ಅದನ್ನು ನಾವು ಹೆಚ್ಚಿಸ್ಬೋದು ಅನ್ನುವಂಥದ್ದು ನಿಜ. ಭಾರತದ ಈ ಪತಂಜಲಿ ಯೋಗ ಪದ್ಧತಿ ಆಗಲಿ, ಇದೆಲ್ಲವೂ ನಿಜವಾಗಲೂ ಒಂದು ಒಳ್ಳೆಯ ಒಂದು ಪದ್ಧತಿ ನಮ್ಮ ಆರೋಗ್ಯವನ್ನು, ನಮ್ಮ ಆಯಸ್ಸನ್ನು ವೃದ್ಧಿಸೋದಕ್ಕೆ. ಯಾಕೆಂದರೆ ಅದು ನಾವು ಹೇಗೆ ಕ್ರಮಬದ್ಧವಾಗಿ ಉಸಿರನ್ನು ಎಳೆಯಬೇಕು, ಯಾವ ಥರ ಉಸಿರನ್ನು ನಾವು ಆಳವಾದ ಉಸಿರನ್ನು ಎಳೆಯಬೇಕು ಅನ್ನೋದನ್ನು ವಿವರಿಸುತ್ತದಾದರೂ ಕೂಡ ಎಲ್ಲ ಯೋಗಗಳಲ್ಲಿ ಅತ್ಯುತ್ತಮ ಯೋಗ ಯಾವುದು? ಭಕ್ತಿಯೋಗ. ಯಾರು ಭಕ್ತಿಯೋಗದಲ್ಲಿ ಇರುತ್ತಾನೋ ಅವನು ನಿಶ್ಚಿಂತೆಯಿಂದ ಇರುತ್ತಾನೆ. ಸೊ ಅವನಿಗೆ ಯಾವುದೇ ಟೆನ್ಷನ್ ಇರುವುದಿಲ್ಲ, ಅವನಿಗೆ ಆತಂಕ ಉದ್ವಿಗ್ನತೆ ಯಾವುದೂ ಇಲ್ಲ. ಆದ್ದರಿಂದ ಸೊ ಅವನು ಯಾವುದೇ ರೀತಿಯ ಒಂದು ಚಿಂತೆ ಇಲ್ಲದೆ ಅವನು ಪ್ರಶಾಂತವಾಗಿ, ಅವನು ಯಾವಾಗಲೂ ಅವನ ಮನಸ್ಸು ಶಾಂತವಾಗಿ ಇರೋದ್ರಿಂದ ಅವನ ಉಸಿರಾಟ ಕೂಡ ಅದೊಂದು ಲಯಬದ್ಧವಾಗಿರುತ್ತದೆ. ಇದು ಕೂಡ ಒಂದು ಉತ್ತಮ ಪದ್ಧತಿ. ಭಕ್ತಿ ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಕೊಳ್ಳುವುದು ಖಂಡಿತವಾಗಲೂ ಆರೋಗ್ಯಯುತ ಜೀವನಕ್ಕೆ ತುಂಬ ಒಂದು ಉತ್ತಮವಾದಂಥ ಒಂದು ಸಾಧನ ಅಂತ ನಾವು ತಿಳಿದುಕೊಳ್ಬೋದು. ಸೊ ಈಗ ಮೃತ್ಯು ಅನ್ನುವಂಥದ್ದು ಹೇಗೆ, ಇದು ಎಂಥವರನ್ನು ಕೂಡ ಬಿಟ್ಟಿಲ್ಲ. ಈ ಪ್ರಪಂಚವನ್ನೇ ಆಳ್ತೀವಿ ಅಂತ ಹೇಳಿರುವಂತಹ ಹಿಟ್ಲರ್ ಆಗಲಿ, ಅಲೆಕ್ಸಾಂಡರ್ ಆಗಲಿ, ಇನ್ನೂ ಎಷ್ಟೋ ಮಹಾನ್ ವ್ಯಕ್ತಿಗಳು ಏನಾಗಿ ಹೋದರು ಅನ್ನೋದನ್ನು ನಾವು ತಿಳಿದುಕೊಂಡಿದ್ವಿ. ಸೊ ಅದರಲ್ಲಿ ಒಂದು ಅತ್ಯುತ್ತಮ ಉದಾಹರಣೆ ಅಲೆಕ್ಸಾಂಡರ್ನ ಒಂದು ಉದಾಹರಣೆಯನ್ನು ನಾವು ತಿಳಿದುಕೊಳ್ಬೋದು. ಎಂಥ ಮೃತ್ಯು ಬಂತು ಅಲೆಕ್ಸಾಂಡರ್ಗೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಎಂಥ ಮಹಾತ್ಮನು ಅನಿಸಿಕೊಂಡಿದ್ದ ಅವನು ಅಲೆಕ್ಸಾಂಡರ್ ಅಲ್ವಾ? ಸೊ ಗ್ರೀಸ್ನ ಯುವರಾಜನಾಗಿದ್ದ ಅಲೆಕ್ಸಾಂಡರ್, ಇಡೀ ವಿಶ್ವವನ್ನೇ ತಾನು ವಶಪಡಿಸಿಕೊಳ್ಳಬೇಕನ್ನುವಂತಹ ಮಹತ್ವಾಕಾಂಕ್ಷೆ ಇತ್ತು ಅಲೆಕ್ಸಾಂಡರ್ಗೆ. ಸೊ ಏನು ಮಾಡ್ತೀಯ ನೀನು ಇಡೀ ವಿಶ್ವವನ್ನು ವಶಪಡಿಸಿಕೊಂಡು ಅಂತ ಅವನ ತಂದೆ ಕೇಳಿದಾಗ, ನಾನು ಇಡೀ ವಿಶ್ವದ ಒಡೆಯನಾಗಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಅಲೆಕ್ಸಾಂಡರ್ಗೆ. ಹೀಗೆ ಭಾರೀ ದಂಡಯಾತ್ರೆಯನ್ನು ಕೈಗೊಂಡ ಅಲೆಕ್ಸಾಂಡರ್ ಇಡೀ ವಿಶ್ವವನ್ನು ವಶಪಡಿಸಿಕೊಳ್ಳುವಂಥ, ಅವನು ಮುಂದಾದ ಸೋಲಿಲ್ಲದ ಸರದಾರ ಅಂತ ಅವನನ್ನು ಹೇಳಲಾಗ್ತಾ ಇತ್ತು. ಹೀಗೆ ಹೇಳಲಾಗುತ್ತೆ, ಅವನು ಒಂದು 60%ಗಿಂತನೂ ಹೆಚ್ಚು ವಿಶ್ವವನ್ನು ಅವನು ವಶಪಡಿಸಿಕೊಂಡಾಗಿತ್ತು ಅಂತೇಳಿ. ಹೀಗೆ ದಂಡಯಾತ್ರೆಯನ್ನು ಅವನು ಕೈಗೊಂಡು ಭಾರತದವರೆಗೂ ಅವನು ಬಂದಿದ್ದ. ಸೊ ಭಾರತಕ್ಕೆ ಬಂದಾಗ ಏನಾಯಿತು? ಸೊ ಎಂತೆಂಥವರನ್ನು ಕೂಡ ಸೋಲಿಸಿರುವಂಥ ಅಲೆಕ್ಸಾಂಡರ್ ಕೇವಲ ಒಂದು ಸೊಳ್ಳೆಯಿಂದ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಅಂತ ಹೇಳಲಾಗುತ್ತೆ. ಸೊ ಅಲೆಕ್ಸಾಂಡರ್ಗೆ ಮಲೇರಿಯಾ ಬಂತು, ಅನಾಫಿಲಿಸ್ ಎಂಬಂಥ ಸೊಳ್ಳೆಯ ಕಡಿತದಿಂದ. ಸೊ ಅಲೆಕ್ಸಾಂಡರ್ ಆಗ ಮಲೇರಿಯಾಗೆ, ಅಂದರೆ ಅವನು ಮಲೇರಿಯಾಗೆ ತುತ್ತಾದ. ಮಲೇರಿಯಾಗೆ ಆಗ ಔಷಧಿ ಇರಲಿಲ್ಲ, ಇನ್ನು ಕಂಡು ಹಿಡಿದಿರಲಿಲ್ಲ. ಸೊ ಅಲೆಕ್ಸಾಂಡರ್ನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬಂತು. ತಾಯಿನಾಡಿಗೆ ಮರಳಿ ಹೋಗಬೇಕೆಂಬ ಅವನ ಇಚ್ಛೆ ಕೂಡ ಈಡೇರಲಿಲ್ಲ. ಸೊ ಅಲೆಕ್ಸಾಂಡರ್ಗೆ ಈಗ ಗೊತ್ತಾಯಿತು, ಇನ್ನೇನು ನಾನು ಜಾಸ್ತಿ ದಿವಸ ಬದುಕೋದಿಲ್ಲ, ನನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ. ಯಾವುದೇ ಚಿಕಿತ್ಸೆ ಫಲಕಾರಿಯಾಗದೇ ಇದ್ದಾಗ ಅಲೆಕ್ಸಾಂಡರ್
ತನ್ನ ಸಹಚರರನ್ನ ತನ್ನ ಮಂತ್ರಿಗಳನ್ನ ಕರೆದು ಅಲೆಕ್ಸಾಂಡರ್ ಹೇಳುತ್ತಾನೆ, ಇನ್ನೇನು ನಾನು ಜಾಸ್ತಿ ದಿವಸ ನಾನು ಉಳಿಯುವುದಿಲ್ಲ ಅನ್ನುವಂಥದ್ದು ನಿಶ್ಚಯವಾಗಿ ಹೋಗಿದೆ. ನನ್ನ ಸಾವು ಖಚಿತವಾಗಿದೆ, ನಿಶ್ಚಯವಾಗಿದೆ. ಯಾವುದೇ ಕ್ಷಣದಲ್ಲೂ ನಾನು ಈ ದೇಹವನ್ನು ತ್ಯಜಿಸಬಹುದು. ಆದ್ದರಿಂದ ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಕೊನೆಯ ಇಚ್ಛೆ ಇದೆ, ಅದನ್ನು ಈಡೇರಿಸುತ್ತೀರಾ ಅಂತ ಅವರ ಹತ್ರ ಕೇಳ್ತಾನೆ ತನ್ನ ಸಹಚರರ ಹತ್ರ. ಸೊ ಏನದು ನಿಮ್ಮ ಇಚ್ಛೆ ಪ್ರಭುಗಳೇ ಅಂತ ಅವರು ಕೇಳಿದಾಗ ಅಲೆಕ್ಸಾಂಡರ್ ಹೇಳುತ್ತಾನೆ, ನನ್ನ ಇಚ್ಛೆ ಏನಂದರೆ ನಾನು ಸತ್ತ ನಂತರ ನನ್ನ ಶವ ಪೆಟ್ಟಿಗೆಯನ್ನು ನನ್ನ ವೈದ್ಯರೇ ಹೊತ್ತುಕೊಂಡು ಹೋಗಬೇಕು. ಮೊದಲ ಇಚ್ಛೆ. ಎರಡನೇ ಇಚ್ಛೆ, ನನ್ನ ಶವ ಪೆಟ್ಟಿಗೆಯನ್ನು ನನ್ನ ಶವವನ್ನು ಹೊತ್ತುಕೊಂಡು ಹೋಗುವ ದಾರಿಯಲ್ಲಿ ನಾನು ಗಳಿಸಿರುವಂಥ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲವನ್ನ ಚೆಲ್ಲಿಬಿಡಿ, ಸುರಿದು ಬಿಡಿ ಆ ದಾರಿಯಲ್ಲೇ ಅಂತ. ಮೂರನೇ, ಶವ ಪೆಟ್ಟಿಗೆಯಿಂದ ಹೊರಗಿಡಿ ನನ್ನ ಎರಡು ಕೈಗಳನ್ನು ಅಂಥೇಳಿ. ಇದೇನು ಇಂತಹ ವಿಚಿತ್ರವಾದ ಇಚ್ಛೆಯನ್ನು ನೀವು ಇಡ್ತಾ ಇದ್ದೀರಲ್ಲ, ಏನಿದರ ಅರ್ಥ ಅಂತ, ಯಾಕೆ ಈ ಥರ ನೀವು ಹೇಳ್ತಾ ಇದ್ದೀರಿ ಅಂತ ಅವನ ಮಂತ್ರಿಗಳು ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ಮೊದಲ ಇಚ್ಛೆ ನನ್ನ ವೈದ್ಯರೇ ನನ್ನ ಶವಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಬೇಕು. ಯಾಕೆಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗೆ ಇದು ತಿಳಿಯಲಿ, ಯಾವನೇ ಒಬ್ಬ ವೈದ್ಯ ಸಾಯ್ತಾ ಇರುವಂಥ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ. ಯಾರ ಸಮಯ ಬಂದಾಗ ಅವರು ಇಲ್ಲಿಂದ ಹೊರಡಲೇಬೇಕು. ಸೊ ವೈದ್ಯರಿಗೆ ಯಾವೊಬ್ಬನನ್ನು ಬದುಕಿಸ್ಲಿಕ್ಕೆ ಆಗುವುದಿಲ್ಲ. ಅವರು ಚಿಕಿತ್ಸೆಯನ್ನು ನೀಡ್ಬೋದು, ಆದರೆ ಬದುಕಿಸುವುದು ಅವರ ಕೈಲಿ ಇಲ್ಲ. ಆದ್ದರಿಂದ ವೈದ್ಯನೇ ಹೊತ್ಕೊಂಡು ಹೋಗಲಿ, ಗೊತ್ತಾಗಲಿ ಜನರಿಗೆ ವೈದ್ಯನಿಗೆ ಬದುಕಿಸ್ಲಿಕ್ಕೆ ಆಗಲಿಲ್ಲ ನನ್ನನ್ನು ಅಂತೇಳಿ. ಎರಡನೇ ಇಚ್ಛೆ, ನಾನು ನನ್ನ ಜೀವನದ ಬಹುತೇಕ ಅವಧಿಯನ್ನು ವಶಪಡಿಸಿಕೊಳ್ಳೋದ್ರಲ್ಲಿ ನಾನು ಕಳೆದೆ. ಕೇವಲ 32 ವರ್ಷ ವಯಸ್ಸು ಆವಾಗ ಅಲೆಕ್ಸಾಂಡರ್ಗೆ. ಅವನ ಜೀವನದ ಬಹುತೇಕ ಅವಧಿಯನ್ನು ನಾವು ಬೇರೆಯವರ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳೋದ್ರಲ್ಲಿ ಅವನು ಕಳೆದ. ಮುತ್ತು ರತ್ನ ವಜ್ರ ವೈಡೂರ್ಯ ಸಂಪತ್ತು ಎಲ್ಲವನ್ನ ಅವನು ಗಳಿಸಿದ, ಆದರೆ ಅದ್ಯಾವುದು ಅವನನ್ನು ಉಳಿಸಲಿಕ್ಕೆ ನೆರವಾಗಲಿಲ್ಲ, ಯಾವುದು ಪ್ರಯೋಜನಕ್ಕೆ ಬಾರದೇ ಇರುವ ಥರ ಆಯಿತು. ಸೊ ನನ್ನ ಜೀವನದ ಬಹುತೇಕ ಅವಧಿಯನ್ನು ನಾನು ವ್ಯರ್ಥ ಪ್ರಯತ್ನದಲ್ಲಿ ಕಳೆದೆ, ಇವು ಯಾವುವು ಉಪಯೋಗಕ್ಕೆ ಬರಲೇ ಇಲ್ಲ. ನಾನೀಗೆ ಪ್ರಪಂಚವನ್ನು ಬಿಟ್ಟು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವು ಯಾವುದು ಕೂಡ ನನ್ನ ಜೊತೆ ಬರ್ತಾ ಇಲ್ಲ. ಆದ್ದರಿಂದ ನಾವು ಜೀವನದಲ್ಲಿ ಯಾವುದಕ್ಕೆ ಸಮಯವನ್ನು ಕಳೆಯುತ್ತೀವೋ ಅನ್ನುವಂಥದ್ದು ತುಂಬ ಮುಖ್ಯ. ಇದು ಜನರಿಗೆ ತಿಳಿಯಲಿ, ಜಡ ವಸ್ತುಗಳು ನಮ್ಮ ಉನ್ನತಿಯನ್ನು ಮಾಡಲಾರವು ಅನ್ನುವಂಥದ್ದು. ಮೂರನೇ ಇಚ್ಛೆಯನ್ನು ಅವನು ಹೇಳ್ತಾನೆ, ನನ್ನ ಕೈಯನ್ನು ನನ್ನ ಶವಪೆಟ್ಟಿಗೆಯ ಹೊರಗಡೆ ಇಟ್ಟುಬಿಡಿ. ಇಡೀ ಪ್ರಪಂಚವನ್ನು ವಶಪಡಿಸಿಕೊಂಡಿರುವಂಥ ಅಲೆಕ್ಸಾಂಡರ್ನ ಕೈ ಖಾಲಿಯಾಗಿತ್ತು ಹೋಗುವಾಗ. ಖಾಲಿ ಕೈಯಲ್ಲಿ ನಾವಿಲ್ಲಿಗೆ ಬರುತ್ತೇವೆ, ಖಾಲಿ ಕೈಯಲ್ಲಿ ನಾವಿಲ್ಲಿಂದ ಹೋಗುತ್ತೇವೆ ಅನ್ನುವಂಥ ಪಾಠವನ್ನು ಎಲ್ಲರೂ ತಿಳಿದುಕೊಳ್ಳಲಿ. ಜೀವನದ ಮೌಲ್ಯ ಏನು ಅನ್ನೋದು ಎಲ್ಲರಿಗೆ ಗೊತ್ತಾಗಲಿ, ಜೀವನದ ಉದ್ದೇಶ ಏನು ಅಂತೇಳಿ ಅಲೆಕ್ಸಾಂಡರ್ ಹೇಳ್ತಾನೆ. ಸೊ ಹೀಗೆ ಎಂತೆಂಥ ಮಹಾನ್ ವ್ಯಕ್ತಿಗಳೆನಿಸಿಕೊಂಡವರು ಕೂಡ ಈ ಪ್ರಪಂಚದಲ್ಲಿ ಅವರು ಹೋಗುವಂಥ ಸಮಯ ಬಂದಾಗ ಹೋಗಲೇಬೇಕಾಯಿತು. ಹಲವಾರು ಜೀವಗಳ ಮಾರಣ ಹೋಮ ನಡೆಸಿದ ಹಿಟ್ಲರ್, ಪ್ರಪಂಚವನ್ನೇ ವಶಪಡಿಸಿಕೊಳ್ಳುವಂಥ ಇಚ್ಛೆ ಅವನದಾಗಿತ್ತು. ಕೊನೆಗೆ ಅವನ ಸಾವು ಯಾವ ಥರ ಆಯಿತು, ತನ್ನನ್ನು ಶೂಟ್ ಮಾಡಿಕೊಂಡು ಅವನು ಸತ್ತ. ಸೊ ನಾವು ನೋಡ್ತೀವಿ ಮೃತ್ಯು ಅನ್ನುವಂಥದ್ದು ಹೇಗೆ ಬರುತ್ತೆ ಜನರ ಜೀವನದಲ್ಲಿ. ಆದ್ದರಿಂದ ಮೃತ್ಯು ಅನ್ನುವಂಥದ್ದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಎಲ್ರಿಗೂ ಕೂಡ. ಸೊ ಹೇಗೆ ನಾವು ಮೃತ್ಯುವನ್ನು ಎದುರಿಸ್ತೀವಿ ಅನ್ನುವಂಥದ್ದು ತುಂಬ ಮುಖ್ಯ. ಈ ಮಾನವ ಜನ್ಮವನ್ನು ನಾವು ಯಾವ ಥರ ಉಪಯೋಗಿಸಿಕೊಳ್ಳುತ್ತೇವೆ, ದುರ್ಲಭ ಮಾನವ ಜನ್ಮ. ಮಾನವ ಜನ್ಮದ ಉದ್ದೇಶ ಪ್ರಾಣಿಗಳ ಥರ ಬದುಕಿ ಸಾಯುವುದಲ್ಲ. ನಮ್ಮ ಜೀವನದ ಉದ್ದೇಶವನ್ನು ಅರಿತುಕೊಂಡು ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ, ಸೊ ನಾವು ಎಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗುವಂಥ ಇಚ್ಛೆಯನ್ನು ನಾವು ಬೆಳೆಸಿಕೊಳ್ಬೇಕು. ಶಾಶ್ವತವಾದಂತಹ ಆತ್ಮ, ಶಾಶ್ವತವಾದಂತಹ ಲೋಕದಿಂದ ಬಂದಿರುವಂಥದ್ದು ಈ ಭೌತಿಕ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಸೊ ಹಾಗಿದ್ದಾಗ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರೆ ದಾಸರು ತಮ್ಮ ಹಾಡಲ್ಲಿ. ಸೊ ಯಾವುದು ನಮ್ಮ ನಿಜವಾದ ಮನೆ, ಅಲ್ಲಿಗೆ ಹೋಗುವುದು ಹೇಗೆ? ಸೊ ನಮ್ಮ ನಿಜವಾದ ಆಧ್ಯಾತ್ಮಿಕ ಸ್ವರೂಪವನ್ನು, ಶಾಶ್ವತವಾದಂಥ ಸ್ವರೂಪವನ್ನು ನಾವು ಪಡೆಯುವುದು ಹೇಗೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು, ಮಾನವ ಜನ್ಮದ ಉದ್ದೇಶವನ್ನು. ಸೊ ಇದಕ್ಕೆ ಸುಲಭವಾದ ಮಾರ್ಗ ಏನು ವಿವರಿಸುತ್ತಾರೆ. ತಸ್ಮಾತ್ ಸರ್ವೇಷು ಕಾ

0: ಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ. ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಸೊ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೆ ಅರ್ಜುನನಿಗೆ ಮಾಡಿದ ಈ ಉಪದೇಶವು ಬಹು ಮುಖ್ಯವಾದದ್ದು. ತಸ್ಮಾತ್ ಸರ್ವೇಶು ಕಾಲೇಶು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ. ಸದಾ ನೀನು ನನ್ನನ್ನ ಸ್ಮರಿಸಬೇಕು. ಹಾಗಾದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಭಗವಂತನ ಸ್ಮರಣೆಯಲ್ಲಿ ನಾವು ತೊಡಗಿಕೊಳ್ಬೇಕಾ? ಅಲ್ಲ. ಮನುಷ್ಯನು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂದು ಭಗವಂತನು ಹೇಳುವುದಿಲ್ಲ. ಅವುಗಳನ್ನು ಮುಂದುವರಿಸುತ್ತಲೇ ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡಬೇಕು. ಯಾವ ಕೆಲಸವನ್ನ ನಾವು ಬಿಡುವ ಅವಶ್ಯಕತೆ ಇಲ್ಲ. ಸೊ ಭಗವಂತನ ನಮ್ಮ ಕೆಲಸವನ್ನ ಮಾಡಿಕೊಂಡೇ ನಾವು ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಕೃಷ್ಣನ ಸ್ಮರಣೆ, ಭಗವಂತನ ನಾಮ ಜಪ ಮನುಷ್ಯನನ್ನು ಐಕ ಕಲ್ಮಶದ ಸೋಂಕಿನಿಂದ ಬಿಡಿಸಿ ಮನಸ್ಸನ್ನು ಬುದ್ಧಿಯನ್ನು ಅದು ಭಗವಂತನಲ್ಲಿ ನಿಲ್ಲಿಸುತ್ತದೆ. ಭಗವಂತನ ನಾಮ ಸಂಕೀರ್ತನೆಯಿಂದ ಆತನು ನಿಶ್ಚಯವಾಗಿ ಭಗವಂತನ ಲೋಕಕ್ಕೆ ಅವನು ಹೋಗಬಹುದು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ. ಮುಂದಿನ ಎಪಿಸೋಡಲ್ಲಿ ನಾವು ತಿಳಿದುಕೊಳ್ಳೋಣ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता मी निरोप घेणार आहे, पण जाण्यापूर्वी आजच्या पुण्यतिथी। कृष्णकुमार कुन्नाथ, सुप्रसिद्ध भारतीय गायक, यांची आज पुण्यतिथी। भीमसिंग भारतीय राजकारणी, यांची पुण्यतिथी आजच। पंडित सामता प्रसाद, भारतीय तबलावादक, पद्मभूषण, पद्मश्री, संगीत नाटक अकॅडमी पुरस्कार प्राप्त, यांची पुण्यतिथी आजच आहे। भाऊ दाजी लाड, प्राच्यविद्या पंडित, पुरातत्वज्ञ, यांची पुण्यतिथी आजच। दिवाकर कृष्ण केळकर, कथालेखक, यांची पुण्यतिथी आजच आहे। सुभाष गुप्ते, भारतीय क्रिकेटपटू, यांची पुण्यतिथी आजच्याच दिवशी। या होत्या आजच्या पुण्यतिथीने। यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही एकत्र गणू धोनी 90.4 FM KLE कनसू। नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ. ನಾನು ಡಾಕ್ಟರ್ ಕಾಶವ ಹಿರೇಮಠ್, ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರು, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಮತ್ತು ಕೆಎಲ್ಇ ಶ್ರೀ ಬಿ ಎಂ ಗಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ. ನಾನು ಇವತ್ತು ಆರೋಗ್ಯ ರಕ್ಷಣೆಯಲ್ಲಿ ರಸಾಯನ ಔಷಧಿಗಳ ಮಹತ್ವ ಈ ವಿಷಯದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ನೋಡಿರುವ ಹಾಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೇರೆ ಬೇರೆ ತರಹದ ಉತ್ಪನ್ನಗಳು, ಅಂದ್ರೆ ಕಾಷ್ಠೌಷಧಿಗಳಿಂದ ತಯಾರಾದ ನಾವೇನು ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಆಹಾರ ದ್ರವ್ಯಗಳು, ಉದಾಹರಣೆಗೆ ಚಹಾ ಪುಡಿ, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಕ್ಯಾಪ್ಸೂಲ್ಸ್, ಇವೆಲ್ಲ ಮಾರುಕಟ್ಟೆಯಲ್ಲಿ ಇವತ್ತು ಲಭ್ಯ ಇವೆ. ಅವನ್ನ ಹರ್ಬಲ್ ಪ್ರಾಡಕ್ಟ್ಸ್ ಅಂತಾನು ಎಲ್ಲರೂ ಸಾರಿ ಸಾರಿ ಹೇಳ್ತಾರೆ. ಅವೆಲ್ಲವನ್ನು ನಾವು ರಸಾಯನ ಪ್ರಭಾವ ಅಥವಾ ಪರಿಣಾಮವನ್ನು ಬೀರ್ತವೆ ಅಂತ ಹೇಳ್ಕೊಂಡ್ರು, ಅವು ಆಯುರ್ವೇದದ ಪ್ರಕಾರ ಯಾವುದೇ ತರಹದ ರಸಾಯನ ಪರಿಣಾಮಗಳನ್ನು ನಮ್ಮ ಆರೋಗ್ಯದ ಮೇಲೆ ಬೀರುವುದಿಲ್ಲ, ಅಥವಾ ಹಂಗಂತ ಅವು ಬೀರ್ತವೆ ಅಂತ ಹೇಳುವುದನ್ನು ನಾವು ವೈಜ್ಞಾನಿಕವಾಗಿ ಹಂಗೆ ಹೇಳುವುದು ತಪ್ಪಾಗುತ್ತೆ. ಆಯುರ್ವೇದದ ಪ್ರಕಾರ ಮಾತನಾಡಬೇಕು ಅಂದರೆ ಚರಕಾಚಾರ್ಯರು, ಅವರು ನಮ್ಮ ಆಯುರ್ವೇದದ ಮೂಲ ಗ್ರಂಥವಾದ ಚರಕ ಸಂಹಿತೆಯನ್ನು ರಚಿಸಿರುವಂಥ ರಚನಾಕಾರರು, ಅವರ ಚಿಕಿತ್ಸಾ ಸಿದ್ಧಾಂತದ ಪ್ರಕಾರ ಆಯುರ್ವೇದ ವಿಜ್ಞಾನವು ಮಾನವ ಕುಲಕ್ಕೆ ಮುಖ್ಯವಾಗಿ ಎರಡು ರೀತಿಯ ಪ್ರಯೋಜನಗಳನ್ನು ಹೊಂದಿದೆ ಅಂತ ಅವರು ತಮ್ಮ ಚಿಕಿತ್ಸಾ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಅವು ಯಾವಂದ್ರೆ, ಮೊದಲನೇದಾಗಿ ಸ್ವಾಸ್ಥ್ಯ ರಕ್ಷಣ, ಅಂದ್ರೆ ಆರೋಗ್ಯವನ್ನ ರಕ್ಷಣೆ ಮಾಡುವಂಥದ್ದು. ಇನ್ನೊಂದು, ಎರಡನೇ ಪ್ರಯೋಜನ ಆರ್ತುರಸ್ಯ ರೋಗನುತ್, ಅಂದ್ರೆ ರೋಗವನ್ನ ಗುಣಪಡಿಸುವಂಥವು. ಸೊ ಯಾವುದೇ ಔಷಧಿ ದ್ರವ್ಯಗಳು ಅಥವಾ ರಸಾಯನ ದ್ರವ್ಯಗಳು ಮುಖ್ಯವಾಗಿ ಇವೆರಡು ಅಥವಾ ಇವೆರಡರಲ್ಲಿ ಒಂದು ಉದ್ದೇಶವನ್ನು ಅವುಗಳ ಜೊತೆಗೆ ಹೊಂದಿರ್ತವೆ. ಸೊ ಇವುಗಳು ನಮ್ಮ ದೇಹದ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ಹೇಳುವುದಾದರೆ, ನಮ್ಮ ದೇಹ ಮುಖ್ಯವಾಗಿ ತ್ರಿದೋಷ, ಅಂದರೆ ವಾತ, ಪಿತ್ತ ಮತ್ತು ಕಫ, ಮತ್ತು ಸಪ್ತಧಾತುಗಳು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ, ಮತ್ತು ತ್ರಿಮಲಗಳು ಸ್ವೇದ, ಮಲ, ಮೂತ್ರ. ಸೊ ಈ ಮೂರು ಅಂಶಗಳಿಂದ, ಅಂದರೆ ತ್ರಿದೋಷ, ಸಪ್ತಧಾತು, ತ್ರಿಮಲ, ಈ ಮೂರು ಅಂಶಗಳಿಂದ ನಮ್ಮ ಮಾನವ ದೇಹ ಅಥವಾ ಶರೀರ ತಯಾರಾಗಿದೆ. ಇವೆಲ್ಲವುಗಳು ಸಾಮ್ಯಾವಸ್ಥೆಯಲ್ಲಿ ಇರುವುದೇ ನಾವು ಆರೋಗ್ಯಕರವಾಗಿ ಇರ್ತೀವಿ ಅಂತ ಹೇಳ್ಬೋದು. ಅವಿದ್ದಾಗ, ಸಾಮ್ಯಾವಸ್ಥೆಯಲ್ಲಿ ಇದ್ದಾಗ, ಇವುಗಳನ್ನು ಸಾಮ್ಯಾವಸ್ಥೆಯಲ್ಲಿ ಇಡಲಿಕ್ಕೆ ಈ ರಸಾಯನ ದ್ರವ್ಯಗಳು ನಮಗೆ ಪ್ರಯೋಜನಕಾರಿಯಾಗಿವೆ. ಅದರಲ್ಲೂ ಮುಖ್ಯವಾಗಿ ಸಪ್ತಧಾತುಗಳನ್ನು ಪೋಷಿಸಲು, ಅವುಗಳನ್ನು ಆರೋಗ್ಯಪೂರ್ಣವಾಗಿ ಇರಿಸಿ, ನಮ್ಮನ್ನು ಆರೋಗ್ಯಪೂರ್ಣವಾಗಿ ಇರಿಸಲು ಈ ರಸಾಯನ ದ್ರವ್ಯಗಳು ನಮಗೆ ಸಹಾಯ ಮಾಡ್ತವೆ. ಸೊ ಉದಾಹರಣೆಗೆ ನಾವು ಹೇಳುವುದಾದರೆ, ಈ ರಸಾಯನ ದ್ರವ್ಯಗಳು ನಾನು ಮೊದಲೇ ಹೇಳಿರುವ ಹಾಗೆ ಒಂದು ಆರೋಗ್ಯ ರಕ್ಷಣಾರ್ಥವಾಗಿನೂ ನಾವು ಉಪಯೋಗಿಸ್ಬೋದು, ಅಥವಾ ರೋಗವನ್ನು ಗುಣಪಡಿಸಲು, ಅಥವಾ ಎರಡು ಉದ್ದೇಶಕ್ಕಾಗಿನೂ ನಾವು ಈ ರಸಾಯನ ದ್ರವ್ಯಗಳನ್ನು ಉಪಯೋಗಿಸಬಹುದು. ಇವುಗಳಿಗೆ ರಸಾಯನ ಅಂತ ಹೆಸರೇಯಾಗಿ ಬಂತು ಅಂದರೆ, ಇವು ರಸ ಆದಿ ಸಪ್ತಧಾತುಗಳನ್ನು ಪೋಷಣೆ ಮಾಡ್ತವೆ, ಹಾಗಾಗಿ ಇವಕ್ಕೆ ರಸಾಯನ ಅಂತ ಹೆಸರು ಬಂದಿರುವುದು. ಈ ರಸಾಯನ ದ್ರವ್ಯಗಳನ್ನು ನಾವು ಮುಖ್ಯವಾಗಿ ಮೂರು ವಿಧಗಳಾಗಿ ವಿಂಗಡಿಸ್ತೇವೆ. ಅದರಲ್ಲಿ ಒಂದು ನಿತ್ಯ ಉಪಯೋಗಿ ರಸಾಯನಗಳು ಅಥವಾ ನಿತ್ಯ ಸೇವನೀಯ ರಸಾಯನಗಳು. ಇದರಲ್ಲಿ ಉದಾಹರಣೆಗೆ ತಗೋಬಹುದಾದ್ರೆ ಹಾಲು, ತುಪ್ಪ, ದ್ರಾಕ್ಷಿ, ದಾಳಿಂಬೆ, ಇವುಗಳನ್ನು ಉತ್ತಮ ಪ್ರಮಾಣದಲ್ಲಿ ನಿತ್ಯವಾಗಿ ನಾವು ಆಹಾರ ರೂಪದಲ್ಲಿ ಸೇವನೆ ಮಾಡುವಂಥದ್ದು, ಅದು ನಿತ್ಯ ಸೇವನೀಯ ರಸಾಯನ. ಇನ್ನು ಕಾಮ್ಯ ರಸಾಯನ, ಎರಡನೇದಾಗಿ ಕಾಮ್ಯ ರಸಾಯನ, ಉದಾಹರಣೆಗೆ ಇಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಉಪಯೋಗಿಸುವಂಥ ರಸಾಯನ. ಅಂದರೆ ಇಲ್ಲಿ ನಾವು ಉದಾಹರಣೆಗಾಗಿ ತಗೋಬೋವಂಥ ದ್ರವ್ಯಗಳು ಅಂದರೆ ಮೇಧಾಕಾಮ್ಯ ರಸಾಯನಗಳು ಅಂತ ಹೇಳ್ತೀವಿ. ಬ್ರಾಹ್ಮಿ, ಮಂಡೂಕ ಪರ್ಣಿ, ಶಂಖಪುಷ್ಪಿ, ವಂದೆಲ್ಗ ಅಂತ ಹೇಳ್ತೀವಿ ಬ್ರಾಹ್ಮಿ ಮಂಡೂಕ ಪರ್ಣಿಗೆ. ಸೊ ಈ ತರಹದ ದ್ರವ್ಯಗಳನ್ನು ನಾವು ನಿತ್ಯವಾಗಿ ಸೇವಿಸುವುದರಿಂದ ಮೇಧಾಕಾಮ್ಯ, ಮೇಧ ಅಂದರೆ ನಮ್ಮ ಬುದ್ಧಿ ಶಕ್ತಿಯನ್ನು ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುವಂಥವು. ಇನ್ನು ಮೂರನೆಯ ವಿಭಾಗ ಅಂದರೆ ನೈಮಿತ್ತಿಕ ರಸಾಯನ. ಇದರಲ್ಲಿ ಒಂದು ನಿರ್ದಿಷ್ಟ ಅಥವಾ ವಿಶೇಷ ರೋಗಹಾರ ರಸಾಯನ ಉಪಯೋಗಿಸ್ತೀವಿ. ಇದಕ್ಕಾಗಿ ವೈದ್ಯರ ಸಲಹೆ ಅತಿ ಅವಶ್ಯಕ. ಸೊ ಈ ನೈಮಿತ್ತಿಕ ರಸಾಯನ ಸೇವನೆಗಾಗಿ ಜನಸಾಮಾನ್ಯರು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಾಪುರ್ ಸೃಷ್ಟಿ ಹೊರರೋಗಿಗಳ ವಿಭಾಗ ನಂಬರ್ 21ಕ್ಕೆ ಸಂಪರ್ಕಿಸಬಹುದು, ಮತ್ತು ಮುಂದೆ ಅವರ ಸಲಹೆಯನ್ನು ಪಡೆದು ಮುಂದೆ ತಾವು ಯಾವುದೇ ತರಹದ ರಸಾಯನ ದ್ರವ್ಯಗಳನ್ನು ರೋಗ ನಿರೋಧಕವಾಗಿ ಅಥವಾ ರೋಗ ಶಮನಕ್ಕಾಗಿ ಉಪಯೋಗಿಸಬಹುದು. ಇನ್ನು ಕೆಲವೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ದಿನನಿತ್ಯದ ನಮ್ಮ ಆಹಾರದಲ್ಲಿ ಅಥವಾ ಔಷಧಿಗಳಾಗಿ ಉಪಯೋಗಿಸುವಂಥ ಕೆಲವು ರಸಾಯನ ದ್ರವ್ಯಗಳು ಯಾವ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ ಅಂಥ ರಸಾಯನಗಳಂದರೆ, ಮೊದಲೇದಾಗಿ ತಗೋಬಹುದು ಅಂತಂದರೆ ಆಮಲಕ್ಕಿ. ಅದನ್ನು ನಾವು
ಸಾಮಾನ್ಯ ಭಾಷೆಯಲ್ಲಿ ಬೆಟ್ಟದ ನೆಲ್ಲೆಕಾಯಿ ಅಥವಾ ನೆಲ ನೆಲ್ಲೆಕಾಯಿ ಅಂತ ಹೇಳ್ತೀವಿ. ಸೊ ಆ ಹಣ್ಣನ್ನ, ಆ ಬೆಟ್ಟದ ನೆಲ್ಲೆಕಾಯಿ ಹಣ್ಣನ್ನ ದಿನಾಲೂ ನಾವು ಅರ್ಧ ಅಥವಾ ಪೂರ್ತಿ ಒಂದು ಹಣ್ಣನ್ನು ಸೇವಿಸುವುದರಿಂದ ಮಕ್ಕಳಲ್ಲಿ ಅರ್ಧ ತಗೋಬಹುದು, ಇನ್ನು ದೊಡ್ಡವರು ಅಲ್ಲಿ ಅದನ್ನು ಒಂದು ಫುಲ್ ಹಣ್ಣನ್ನು ನಾವು ಡೈಲಿ ತಗೋಬಹುದು, ಅದನ್ನು ಸೇವನೆ ಮಾಡಬಹುದು. ಸೊ ಅದರಿಂದ ನಮಗೆ ಎಲ್ಲ ತರಹದ ರೋಗಗಳ ವಿರುದ್ಧ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ. ಇದನ್ನು ಯಾರೂ ತಗೋಬಹುದು, ಇದಕ್ಕೇನು ಕಡ್ಡಾಯವಾಗಿ ಇದೇ ತರಹದ ಉಪಾಯಗಳಾಗಲಿ ಅಥವಾ ಇದೇ ತರಹದ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿರುವುದಿಲ್ಲ. ಹಾಗೆಯೇ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂತಹ ರಸಾಯನ ಅಂದರೆ ಗುಡುಚಿ, ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಈ ಬಳ್ಳಿಯ ಎಲೆಗಳು ಮತ್ತೆ ಅದರದ ಕಾಂಡದ ತ್ವಕ್ಕ ಅಂತ ಹೇಳ್ತೀವಿ, ಕಾಂಡದ ತೊಗಟು, ಅದನ್ನ ನಾವು ರಸಾಯನವಾಗಿ ಉಪಯೋಗಿಸ್ತೀವಿ. ಇದು ವಿಶೇಷವಾಗಿ ಜ್ವರಹರ ಅಧಿಕಾರದಲ್ಲಿ ಹೇಳಿದ್ರು ಕೂಡ, ಜ್ವರ ರೋಗಕ್ಕೆ ಅಂತ ಹೇಳಿದ್ರು ಕೂಡ ಇದು ಅನೇಕ ರೋಗಗಳಲ್ಲಿ ಒಳ್ಳೆ ರಸಾಯನ ಅಂತ ಇದು ಸಾಬೀತಾಗಿದೆ. ಸೊ ಇದನ್ನು ನಾವು ದಿನನಿತ್ಯವಾಗಿ ಉಪಯೋಗಿಸಬಹುದು. ಮತ್ತೆ ಭೃಂಗರಾಜ, ಗರುಗದ ಸೊಪ್ಪು ಅಂತ ಹೇಳ್ತೀವಿ, ಇದು ಕೇಶ ಅಂತ ಹೇಳ್ತೀವಿ. ವಿಶೇಷವಾಗಿ ಇದು ಕೇಶ ರಸಾಯನ ಅಂದ್ರೆ ಕೂದಲಿಗೆ ಉಪಯೋಗ ಆಗುವಂತ ರಸಾಯನ. ಇದನ್ನ ಉಪಯೋಗಿಸಿ ಭೃಂಗರಾಜ ತೈಲ, ಆ ತರದ ಎಲ್ಲ ತಲೆಗೆ ಹಚ್ಕೊಳ್ಳುವಂತ, ಕೇಶಕ್ಕೆ ಹಚ್ಕೊಳ್ಳುವಂತ ತೈಲಗಳನ್ನು ಕೂಡ ತಯಾರು ಮಾಡ್ತಾರೆ. ಹಂಗಂತ ತೈಲ ಪೂರ್ತಿಯಾಗಿ ರಸಾಯನ ಗುಣವನ್ನು ಹೊಂದಿದೆ ಅಂತಲ್ಲ, ಆ ಒಂದು ದ್ರವ್ಯ ರಸಾಯನ ಗುಣವನ್ನ ಹೊಂದಿದೆ. ಮತ್ತೆ ಇನ್ನು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂತದ್ದು ಅಶ್ವಗಂಧ, ಹಿರೇಮದ್ದು ಅಂತ ನಾವು ಅದನ್ನ ಕನ್ನಡದಲ್ಲಿ ಹೇಳ್ತೀವಿ. ಸೊ ಇದನ್ನು ಒಂದು ಒಳ್ಳೆಯ ರಸಾಯನ ದ್ರವ್ಯ, ಇದನ್ನು ನಾವು ದಿನನಿತ್ಯವಾಗಿ ಸೇವಿಸಬಹುದು. ಮತ್ತೆ ಶತಾವರಿ, ಹಲವು ಮಕ್ಕಳ ಬೇರು ಅಂತ ಹೇಳ್ತೀವಿ, ಇದು ಹೆಣ್ಣು ಮಕ್ಕಳ ಸ್ತ್ರೀಯರ ಆರೋಗ್ಯ ರಕ್ಷಣೆಯಲ್ಲಿ, ಅವರ ಗರ್ಭ ಉತ್ಪಾದನೆಗೆ ಸಂಬಂಧಿತವಾದಂತಹ ರೋಗಗಳಲ್ಲಿ, ಆ ಅವಯವಗಳ ಏನೇ ಒಂದು ತೊಂದರೆಗಳಲ್ಲಿ ಇದನ್ನ ನಾವು ಬಹಳ ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ರಸಾಯನ ದ್ರವ್ಯ ಇದು ಶತಾವರಿ. ದೆನ್ ಕುಷ್ಮಾಂಡ ಅಂತ ಹೇಳ್ತೀವಿ, ಬೂದುಗುಂಬಳಕಾಯಿ, ಇದು ಕೂಡ ಒಂದು ಒಳ್ಳೆಯ ರಸಾಯನ ದ್ರವ್ಯ. ಇದನ್ನ ಅಂದ್ರೆ ಬೇರೆ ಬೇರೆ ತರದ, ಅದನ್ನ ನಾವು ಪ್ರತಿಯೊಂದು ರಸಾಯನ ದ್ರವ್ಯ ಅದೇ ರೂಪದಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ, ಅದನ್ನ ಬೇರೆ ಬೇರೆ ಔಷಧಿ ರೂಪದಲ್ಲಿ ತಯಾರು ಮಾಡಿ ಅದನ್ನ ನಾವು ಉಪಯೋಗಿಸ್ತೀವಿ, ಹಲವು ರೋಗಗಳಲ್ಲೂ ಕೂಡ ಉಪಯೋಗಿಸ್ತೀವಿ. ಅಂದ್ರೆ ಕುಷ್ಮಾಂಡವ ಬೂದುಗುಂಬಳಕಾಯಿಯ ಪಾಕ ಸಿಗುತ್ತೆ, ಯಾವ ರೀತಿ ನಮಗೆ ಚಮನ್ಪ್ರಾಶ್ ಅವಲೇಹ ಅಂತ ಸಿಗುತ್ತೆ, ಅದೇ ತರ ಅದರದ ಅವಲೇಹನು ನಮಗೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ಔಷಧಿ ಕಂಪನಿಗಳು ತಯಾರು ಮಾಡ್ತಾರೆ, ಅದನ್ನ ನಾವು ಯೂಸ್ ಮಾಡ್ಕೊಂತೀವಿ. ಮತ್ತೆ ದಾಳಿಮ ಆಗ್ಲಿ, ನಾನು ಹೇಳಿದೆ ದಾಳಿಂಬೆ ದಿನನಿತ್ಯವಾಗಿ ಉಪಯೋಗಿಸುವಂತಹ ಒಂದು ರಸಾಯನ ದ್ರವ್ಯ. ಇದರಲ್ಲಿ ಒಂದು ತಪ್ಪು ಕಲ್ಪನೆ ಅಂದ್ರೆ ದಾಳಿಂಬೆ ಹಣ್ಣಿನ ಕಾಳುಗಳನ್ನ ನಾವು ಏನ್ ತಿಂತೀವಿ, ಒಳಗಡೆ ಇರುವಂತಹ ಕೆಂಪು ಬಣ್ಣದ ಹಣ್ಣಿನ ಕಾಳುಗಳು ಅಷ್ಟೇ ರಸಾಯನ ಗುಣವನ್ನು ಹೊಂದಿಲ್ಲ, ಆ ಹಣ್ಣಿನ ಫಲ ತ್ವಕ್ ಏನಿರುತ್ತೆ, ಹಣ್ಣಿನ ತೊಗಟೆ ಏನಿರುತ್ತೆ, ಅದು ಆಕ್ಚುಲಿ ರಸಾಯನ ಗುಣವನ್ನು ಹೊಂದಿರುತ್ತೆ. ಅದನ್ನ ನಾವು ತುಂಬಾ ಸರ್ವೇ ಸಾಮಾನ್ಯವಾಗಿ ರಕ್ತವರ್ಧಕ ಅಂತ ಯೂಸ್ ಮಾಡ್ತೀವಿ, ಬೇರೆ ಬೇರೆ ತರಹದ ರಕ್ತಹೀನತೆಗಳಲ್ಲಿ. ಮತ್ತೆ ಗೃಹಿಣಿ ರೋಗ ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಆ ತರದ ಒಂದು ಆಹಾರ ಪರಿಣಾಮಕರ ಭಾವದಲ್ಲಿ ಏನಾದ್ರು ತೊಂದರೆಗಳಿದ್ರೆ ಅಲ್ಲಿನೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ. ಇನ್ನು ಕದಿರ ನೆಕ್ಸ್ಟ್ ಹೇಳ್ಬೇಕಂದ್ರೆ, ಕದಿರಾನು ಒಂದು ಒಳ್ಳೆ ರಸಾಯನ ದ್ರವ್ಯ, ಅದಕ್ಕೆ ಕಚ್ಮರ, ಕಗ್ಗಲಿ, ಕರಂಗಲಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ. ಅದು ಚರ್ಮ ರೋಗಕ್ಕೆ ಉಪಯೋಗಿಸುವಂತ ಒಂದು ಒಳ್ಳೆ ರಸಾಯನ. ಇನ್ನು ಜ್ಯೇಷ್ಠ ಮಧು, ಎಷ್ಟಿ ಮಧು ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಸೊ ಜ್ಯೇಷ್ಠ ಮಧು ಎಲ್ಲರಿಗೂ ಗೊತ್ತಿರುವಂತ ಒಂದು ಔಷಧಿ ದ್ರವ್ಯ, ಇದು ಕೂಡ ನಮ್ಗೆ ಒಳ್ಳೆಯ ಔಷಧಿ ಇಫೆಕ್ಟ್ಸ್ ಅನ್ನ ಹೊಂದಿದೆ. ಇದನ್ನ ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಅಂತಂದ್ರೆ, ಎಷ್ಟಿ ಮಧು ನಮ್ಗೆ ಕಂಠ್ಯ ಅಂತ ಹೇಳ್ತಾರೆ. ಈಗ ಗಾಯಕರು ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ, ಅವ್ರದ್ದು ಕಂಠ ಯಾವಾಗ್ಲೂ ಸುಮಧುರವಾಗಿರುತ್ತೆ. ಸೊ ಅದು ಅದರದ್ದು ಒಂದು ಪ್ರಯೋಜನ. ಅದ ರಸಾಯನ ಪ್ರಯೋಜನ ಹೇಳಬೇಕು ಅಂದ್ರೆ, ಇದು ಈಸ್ಟ್ರೋಜನ್ ಲೆವೆಲ್ಸ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಸ್ತ್ರೀಯರಲ್ಲಿ ಇದು ಒಳ್ಳೆ ಇಫೆಕ್ಟ್ಸ್ ಅನ್ನ ಹೊಂದಿದೆ. ಮತ್ತೆ ಇದು ಕೂಡ ಒಂದು ಕೇಶ ದ್ರವ್ಯ, ಎಷ್ಟೊಂದು ತೈಲಗಳು ನಾವು ಕೂದಲಿಗೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಿ, ಅದರಲ್ಲಿ ಇದು ಒಂದು ಕೂಡ ದ್ರವ್ಯ ಇರುತ್ತೆ. ಸೊ ಇದು ಈವನ್ ಇದರದ್ದು ಚೂರ್ಣ, ಇದನ್ನ ಪೌಡರ್ ಫಾರ್ಮ್ ಅಲ್ಲಿ ನಾವು ತೆಗೆದುಕೊಂಡಾಗ ಅದು ಕೂದಲನ್ನು ಚೆನ್ನಾಗಿ ಬೆಳೆಸಲು ಕೂಡ ಉಪಕಾರಿಯಾಗುತ್ತೆ ನಮಗೆ. ದೆನ್ ವಾಸ ಕೂಡ ಒಂದು ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತೀವಿ, ಅದು ಕೂಡ ಒಂದು ಒಳ್ಳೆ ರಸಾಯನ ದ್ರವ್ಯ. ಹಾಗೇನೆ ತ್ರಿಫಲ, ಎಲ್ಲರೂ ಕೇಳಿರ್ತಾರೆ ತ್ರಿಫಲ ಹೆಸರನ್ನ. ಇದರಲ್ಲಿ ತ್ರಿಫಲ ಅಂದ್ರೆ ಇದು ಮೂರು ಫಲಗಳನ್ನ ಹೊಂದಿರುತ್ತದೆ ಈಕ್ವಲ್ ಕ್ವಾಂಟಿಟಿಯಲ್ಲಿ, ಅದು ಹರಿತಕ್ಕಿ, ಬಿಬಿತಕ್ಕಿ. ಹರಿತಕ್ಕಿ ಅಂದ್ರೆ ಅಳಲೆಕಾಯಿ, ಬಿಬಿತಕ್ಕಿ ಅಂದ್ರೆ ತಾರೆಕಾಯಿ, ಮತ್ತೆ ಆಮಲಕ್ಕಿ ಆಗ್ಲೇ ಹೇಳಿರೋ ಹಾಗೆ ಬೆಟ್ಟದ ನೆಲೆಕಾಯಿ. ಸೊ ಈ ಮೂರು ಫಲಗಳನ್ನ ಅದು ಸಮಾನ ಪ್ರಮಾಣದಲ್ಲಿ ಯೂಸ್ ಮಾಡಿ ಅದನ್ನ ಒಂದು ಪೌಡರ್ ಮಾಡಿರ್ತಾರೆ, ಅದನ್ನ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ನಾವು ಅದು ಉಪಯೋಗಿಸ್ತೀವಿ. ಸೊ ಅದು ತ್ರಿಫಲ. ಈ ತ್ರಿಫಲ ರಸಾಯನ ಕಣ್ಣುಗಳಿಗೆ ಒಳ್ಳೇದಿದು, ಇದನ್ನ ನೇತ್ರ ರಸಾಯನ ಅಂತಾನೆ ಹೇಳ್ತೀವಿ.
ಹಾಗೇನೆ ಬೇರೆ ರಸಾಯನಗಳು ಅಂದ್ರೆ ಶಂಖಪುಷ್ಪಿ, ಗಿರಿಕರ್ಣಿಕಾ ಅಂತ ಹೇಳ್ತೇವೆ, ಮಂಡೂಕಪರ್ಣಿ, ಬ್ರಾಹ್ಮಿ, ಹರಿದ್ರ ಕೂಡ ಒಂದು ಒಳ್ಳೆ ರಸಾಯನ. ಹರಿದ್ರ ಅಂತಂದ್ರೆ ಅರಿಶಿನ, ಅರಿಶಿನದ ಬೇರು, ಶುಂಠಿ, ಅಲ್ಲ, ಇವೆಲ್ಲ ಒಳ್ಳೆ ತರದ ನಾವು ನಿತ್ಯ ಉಪಯೋಗ ಮಾಡುವಂತ. ಈವನ್ ಇದು ಬೆಳ್ಳುಳ್ಳಿ ರಸೋನ ಅಂತ ಹೇಳ್ತೇವೆ, ಇದು ಕೂಡ ದಿನನಿತ್ಯವಾಗಿ ನಾವು ಉಪಯೋಗಿಸಬಹುದಂತ ಒಳ್ಳೆ ರಸಾಯನ ದ್ರವ್ಯ. ಹೀಗೆ ಬರೀ ಕಾಷ್ಟೌಷಧಿಗಳಷ್ಟೇ ಅಲ್ಲ, ಕೆಲವೊಂದು ರಸೌಷಧಿಗಳು ಕೂಡ ರಸಾಯನದ ಪ್ರಭಾವವನ್ನು ಹೊಂದಿರುತ್ತವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಶಿಲಾಜತು, ಅದು ಒಳ್ಳೆಯ ರಸಾಯನ ದ್ರವ್ಯ. ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ವೈದ್ಯಕೀಯವಾಗಿ ನಮ್ಮ ವಿಜ್ಞಾನದ ಪ್ರಕಾರ ನಾವಿದನ್ನ ಪ್ರಮೇಹ ರೋಗದಲ್ಲಿ ನಾವಿದನ್ನ ಉಪಯೋಗಿಸ್ತೇವೆ. ರೋಗವನ್ನ ಗುಣಪಡಿಸಲು, ಅವರ ವ್ಯಾಧಿ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು. ಪ್ರಮೇಹ ಅಂತಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದು ಅಂತಂದ್ರೆ ಮಧುಮೇಹ, ಡಯಾಬಿಟಿಸ್ ಮೆಲಿಟಸ್ ಅಂತ ಏನ್ ಹೇಳ್ತೀವಿ, ಈ ತರಹದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಲ್ಲೂ ಕೂಡ ಈ ರಸಾಯನ ದ್ರವ್ಯಗಳು ತುಂಬಾ ನಮಗೆ ಪ್ರಯೋಜನ ಆಗ್ತವೆ. ಇನ್ನು ಎಲ್ಲರೂ ಸ್ವರ್ಣ ಪ್ರಾಶನದ ಬಗ್ಗೆ ಕೇಳಿರ್ಬೋದು. ಈಗ ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲೂ ಕೂಡ ಇದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನದಿಂದ ಸಣ್ಣ ಮಕ್ಕಳಿಗೆ ನಾವು ಸ್ವರ್ಣ ಪ್ರಾಶನವನ್ನ ಮಾಡಿಸ್ತೇವೆ. ಇಲ್ಲಿ ಸ್ವರ್ಣ ಭಸ್ಮವನ್ನ ಘೃತದ ತುಪ್ಪದ ಜೊತೆಗೆ ಬೆರೆಸಿ ಅದು ಔಷಧಿ ಫಾರ್ಮ್ ಅಲ್ಲಿ ಯೂಸ್ ಮಾಡುವಂತ ದ್ರವ್ಯ. ಅದನ್ನ ಮನೆಯಲ್ಲಿ ಯಾರು ತೆಗೆದುಕೊಳ್ಬಾರ್ದು. ಈ ತರದ ರಸಾಯನ ದ್ರವ್ಯ ಯಾವುದೇ ತಗೋಬೇಕಾದ್ರೂ ನಿಮ್ಗೆ ತಜ್ಞ ವೈದ್ಯರ ಸಲಹೆ ತುಂಬಾ ಮುಖ್ಯ. ಅದಕ್ಕಾಗಿ ತಾವು ನಮ್ಮ ಆಯುರ್ವೇದ ಆಸ್ಪತ್ರೆ ಶಾಪುರ ಯಾವಾಗ್ಲೂ ಸಂಪರ್ಕಿಸಬಹುದು. ಇನ್ನು ಬೇರೆ ತರಹದ ರಸಾಯನ ದ್ರವ್ಯಗಳು ಅಂದ್ರೆ ರಜತ ಭಸ್ಮ, ಇದು ಮತ್ತೆ ನಾವು ರಸೌಷಧಿಗಳಲ್ಲೇ ಬರುವಂತದ್ದು. ರಜತ ಅಂದ್ರೆ ಬೆಳ್ಳಿ, ಬೆಳ್ಳಿಯ ಭಸ್ಮ ಅದನ್ನ ತಯಾರ ಮಾಡಿರ್ತೀವಿ. ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತ ಭಸ್ಮ, ಈಗ ಸುಮ್ಮನೆ ನಾವೇ ಮನೇಲಿ ತಯಾರು ಮಾಡ್ಕೊಳ್ಳೋಕೆ ಇದೆಲ್ಲ ಬರಲ್ಲ. ಹಾಗೆ ಲೋಹ ಭಸ್ಮ, ನಾವು ಕಬ್ಬಿಣದ ಕೊರತೆ, ಕಬ್ಬಿನಾಂಶದ ಕೊರತೆಯಿಂದ ಆಗುವಂತ ರಕ್ತಹೀನತೆಯಲ್ಲಿ ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡುವಂತ ದ್ರವ್ಯ. ಮತ್ತೆ ಗಂಧಕ ರಸಾಯನ ಅಂತಿರುತ್ತೆ, ಪಾರದ ಅಂದ್ರೆ ಮರ್ಕ್ಯುರಿ ಅದು, ಬಟ್ ಅದನ್ನೆಲ್ಲ ನಾವು ಚೆನ್ನಾಗಿ ಶೋಧನ ಮಾಡಿ ಅದನ್ನ ಔಷಧಿ ಫಾರ್ಮ್ಗೆ ತಂದು ಆಮೇಲೆ ಅದನ್ನ ಉಪಯೋಗಿಸ್ಬೇಕು, ಸುಮ್ಸುಮ್ನೆ ಉಪಯೋಗಿಸಕ್ ಆಗಲ್ಲ. ಅದೇ ರೀತಿ ಮುಕ್ತ ಭಸ್ಮ ಅಂತ ಹೇಳ್ತೀವಿ, ಮುತ್ತುಗಳಿಂದ ತಯಾರಾದಂತ ಭಸ್ಮ, ಇವೆಲ್ಲ ಕೆಲವೊಂದು ರಸೌಷಧಿಗಳು, ಅವುಗಳು ಕೂಡ ರಸಾಯನ ಗುಣವನ್ನ ಹೊಂದಿರ್ತವೆ. ಸೊ ಈ ರೀತಿ. ಇನ್ನು ಭಲ್ಲಾತಕ ಫಲ ಅಂದ್ರೆ ನಾವು ಕೇರ್ ಹಣ್ಣು, ಕೇರ್ ಬೀಜ ಅಂತ ಏನದನ್ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ, ಅದು ಕೂಡ ರಸಾಯನ ಗುಣವನ್ನ ಹೊಂದಿದೆ. ಬಟ್ ಅದಕ್ಕೆ ಶೋಧನೆಗಳೆಲ್ಲ ಇದೆ, ಅದನ್ನ ಸುಮ್ಮನೆ ತಿಂದ್ರೆ ಅದು ರಸಾಯನ ನಮ್ಗೆ ಯೂಸಸ್ ಅನ್ನ ಕೊಡಂಗಿಲ್ಲ. ಇದೇ ರೀತಿ ಈಗ ನಾನು ಇಲ್ಲಿ ತನಕ ಹೇಳಿರುವಂತವು ನಾವು ಸೇವನೆ ಮಾಡುವಂತ ರಸಾಯನಗಳು. ನಾವು ಬಾಯಿ ಮೂಲಕ ತಗೊಂಡು ಅದು ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಆಗಿ ಆಮೇಲೆ ಅದು ನಮಗೆ ರಸಾಯನ ಉಪಯೋಗವನ್ನ ತೋರಿಸ್ತದೆ. ಅದೇ ರೀತಿ ಇನ್ನು ನಮ್ಮ ಆಯುರ್ವೇದ ವಿಜ್ಞಾನದಲ್ಲಿ ಆಚಾರ ರಸಾಯನ ಅಂತ ಕೂಡ ಹೇಳಿದ್ದಾರೆ. ಆಚಾರ ಅಂದ್ರೆ ನಮ್ಮ ವಿಹಾರಗಳು, ನಮ್ಮ ದಿನನಿತ್ಯದ ನಡವಳಿಕೆಗಳು. ಯಾವುದರಿಂದ ನಾವು ರಸಾಯನ ಗುಣವನ್ನ ಪಡೆಯಬಹುದು ಅಂತ ಅಂದ್ರೆ ಸದ್ವೃತ್ತ ಪಾಲನ, ಒಳ್ಳೆಯ ಆಚಾರ ವಿಚಾರ, ಉತ್ತಮ ನಡವಳಿಕೆಗಳನ್ನ ನಮ್ಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದು, ಸತ್ಯವಚನ, ಗುರು ಬ್ರಾಹ್ಮಣ ಹಾಗೂ ದೊಡ್ಡವರು ತಂದೆ ತಾಯಿಯರಿಗೆ ಅವರೊಂದಿಗೆ ಗೌರವಾನ್ವಿತವಾಗಿ ನಡೆದುಕೊಳ್ಳುವುದು, ನಿಯಮಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡುವುದು, ನಿತ್ಯ ಯೋಗಾಭ್ಯಾಸ, ಇವೆಲ್ಲ ಆಚಾರ ರಸಾಯನದಲ್ಲಿ ಬರ್ತವೆ. ಸೊ ಇವುಗಳನ್ನ ನಾವು ನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ಕೂಡ ಅವು ನಮಗೆ ರಸಾಯನ ಉಪಯೋಗವನ್ನು ಕೊಡ್ತವೆ. ಇವೆಲ್ಲ ನಾವು ಪಾಲನೆ ಮಾಡುವುದರಿಂದ ಇದು ಮುಖ್ಯವಾಗಿ ನಮ್ಮಲ್ಲಿ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಮತ್ತೆ ರಜೆ ಗುಣವನ್ನು ಕಡಿಮೆ ಮಾಡುತ್ತದೆ. ಇನ್ನು ಇದರಲ್ಲಿ ಮತ್ತೆ ವ್ಯಸನಗಳಾದ ಮದ್ಯಪಾನ, ಧೂಮ್ರಪಾನ, ಅತಿಯಾದ ಮಾಂಸಾಹಾರ ಸೇವನ, ಇವೆಲ್ಲವೂ ಕೂಡ ನಾವು ತ್ಯಜಿಸುವುದು ಕೂಡ ಒಂದು ಒಳ್ಳೆಯ ಆಚಾರ ರಸಾಯನನೇ. ಹಾಗೆ ಅಹಿಂಸಾವಾದಿ ಪಾಲನೆ ಮಾಡುವುದು, ಇವೆಲ್ಲ ಆಚಾರ ರಸಾಯನದಲ್ಲಿ ಬರುವಂತಹ ಕೆಲವೊಂದು ಮುಖ್ಯವಾದ ಅಂಶಗಳು. ಇವುಗಳನ್ನ ನಾವು ದಿನನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ ಅಳವಡಿಸಿಕೊಳ್ಬಹುದು. ಅದನ್ನ ಅಳವಡಿಸಿಕೊಂಡ್ರೆ ನಮಗೆ ಅದರಿಂದ ರಸಾಯನದ ಪ್ರಯೋಜನಗಳು ಕೂಡ ನಮಗೆ ದೊರೆಯುತ್ತವೆ. ಇಷ್ಟೆಲ್ಲ ಹೇಳಿ ನಮ್ಮನ್ನು ಸೇವಿಸಿರಿ, ನಿಮ್ಮನ್ನು ಸ್ವಸ್ಥವಾಗಿ ಬದುಕಿಸುತ್ತೇವೆ ಅಂತ ಹೇಳುವಂತ ಈ ರಸಾಯನ ದ್ರವ್ಯಗಳನ್ನು ಎಲ್ಲರೂ ನಾವು ಒಳ್ಳೆ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್. ಇವತ್ತಿನ ಕಾರ್ಯಕ್ರಮದ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಮತ್ತು ವಿದ್ಯಾಲಯದ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಮಾನಸಿಕ ಆರೋಗ್ಯ, ಅದು ಶಾಲಾ ಹಾಗೂ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರದು. ಬನ್ನಿ, ಮಾನಸಿಕ ಆರೋಗ್ಯ ಅಂದ್ರೆ ಏನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಸಿ, ಮಾನಸಿಕ ಆರೋಗ್ಯ ಅಂದರೆ ಇಟ್ ಈಸ್ ಅ ಕಂಪ್ಲೀಟ್ ಹೆಲ್ತ್. ಫಿಸಿಕಲ್, ಮಾನಸಿಕ ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಸಾಮಾಜಿಕ ಹೆಲ್ತ್ ಆ್ಯಂಡ್ ಶಾರೀರಿಕ ಆ್ಯಂಡ್ ಮಾನಸಿಕ ಇದೆಲ್ಲ ಒಂದೇ ಲೈನಲ್ಲಿ ಇರಬೇಕಾಗತ್ತೆ. ಸೊ ಇದನ್ನು ಮೆಂಟಲ್ ಹೆಲ್ತ್ ಅಂತಾರೆ. ಅದು ನಾವು ಕೆಲವು ಜನ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಬಟ್ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ ಅಂದರೆ ಅದು ಕೋಪ್ ಅಪ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಬಟ್ ಈ ಮೂಡದಲ್ಲಿ ಸಾಮಾಜಿಕ, ಮಾನಸಿಕ ಆ್ಯಸ್ ವೆಲ್ ಆಸ್ ಶಾರೀರಿಕ ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂದರೆ ಅದು ಮೆಂಟಲಿ ಹಿ ಇಸ್ ಫಿಟ್ ಅಂತ ಹೇಳ್ಬೋದು.
0: ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಮಾನಸಿಕ ಆರೋಗ್ಯದ ಬಗ್ಗೆ ತಾವು ಹೇಳಿದ್ರೆ, ಇವತ್ತಿನ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ, ಅದು ಏನು?
1: ಸಿ, ಮಾನಸಿಕ ಆರೋಗ್ಯ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, ಅದು ಪ್ರಕಾರ ಎಜುಕೇಷನು ಚೇಂಜ್ ಆಗಿದೆ, ಅದರಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿ ಟೆಕ್ನಿಕ್ಸ್ ಅದೆಲ್ಲ ಚೇಂಜ್ ಆಗಿದ್ದಾವೆ. ಮೇನ್ ಸ್ಟೂಡೆಂಟ್ಸಲ್ಲಿ ಒಂದು ಕೈಂಡ್ ಆಫ್ ಫಿಯರ್ ಬರ್ತಾ ಇದೆ, ನಾನು ಫೇಲ್ ಆಗ್ತೀನೇನೋ, ಫೇಲ್ ಆಫ್ ಲೈಕ್ ಏನೇನ ಸಬ್ಜೆಕ್ಟಲ್ಲಿ ಇರ್ಬೋದು, ಲೈಫಲ್ಲಿ ಇರ್ಬೋದು. ಅವರು ಭಾಳ ಮೀಡಿಯಾಗೆ ಎಡಿಕ್ಟ್ ಆಗಿ ಅದು ಕಾನ್ಸಂಟ್ರೇಷನ್ ಕಾನ್ಫಿಡೆನ್ಸ್ ಕಡಿಮೆ ಆಗಿ ಸೊ ಒಂದು ಕೈಂಡ್ ಆಫ್ ಫಿಯರ್ ಡೆವಲಪ್ ಆಗ್ತದೆ. ಭಯ ಅಂದರೆ ನಾನು ಫೇಲ್ ಆಗ್ಬೋದು, ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ಈ ಥರ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಅಂತ ಒಂದು ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಕಂಪ್ಯಾರಿಷನ್, ಪೇರೆಂಟ್ಸ್ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ಫಸ್ಟ್ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ತಾರೆ, ಆಮೇಲೆ ಅವ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಏನು ಕೇರಿಂಗ್ ಏನು ಇರಲ್ಲ. ಪಿ ಟಿ ಎಮ್ಸ್ ಅಂತ ಇರ್ತವೆ, ಪೇರೆಂಟ್ಸ್ ಟೀಚಿಂಗ್

0: ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ. ಅದು ಯಾಕೆ, ಏಕೆ ಈ ಒಂದು ವಿಷಯ ಈಗಿನ ಕಾಲದಲ್ಲಿ ಬಹಳ ಚರ್ಚಿತವಾಗಿದೆ ಅದ್ರ ಬಗ್ಗೆ?
1: ಯೂತ್ ಇಸ್ ನೇಷನ್ ಅಂತ ಹೇಳ್ತಾರೆ, ಇವನ್ ನಾವು ವಿವೇಕಾನಂದ ಹೇಳ್ತಾರೆ ಆ ತರನೇ ಮೋಡಿಜಿ ಕೂಡ ಯೂತ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಯೂತ್ ಸ್ವಲ್ಪ ಸ್ಟ್ರಕ್ ಆಗಿದ್ದಾರೆ. ಸೊ ಎದಕ್ಕಂದ್ರೆ ಬಹಳ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿ ಅಂಡ್ ಅಕಾಡೆಮಿಕ್ಸ್ ಕಾನ್ಸಂಟ್ರೇಷನ್ ಅಷ್ಟು ಕೊಡ್ತಾ ಇಲ್ಲ. ಅವರು ಯೂತ್ ಚೆನ್ನಾಗಿದೆ ಅಂದ್ರೆ ನೇಷನ್ ಚೆನ್ನಾಗಿದೆ, ಡೆವಲಪ್ಮೆಂಟು ಚೆನ್ನಾಗಿರುತ್ತೆ ಅಂತ ಒಂದು ಸ್ಲೋಗನ್ ಇದೆ, ಆಸ್ ಪರ್ ವಿವೇಕಾನಂದ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಮೋಡಿ ಇರ್ಬೋದು. ಸೊ ಇದು ಪ್ರಕಾರ ಏನು ಯೂತ್ ಸ್ವಲ್ಪ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ, ಡೈವರ್ಟ್ ಆಗ್ತಾ ಇದ್ದಾರೆ. ಅದು ಎಡಿಕ್ಷನ್ ಇರ್ಬೋದು, ಸ್ಲಮ್ ಕೈಂಡ್ ಆಫ್ ಮ್ಯಾನರಿಸಮ್ಸ್ ಅಭ್ಯಾಸ ಮಾಡ್ಕೋಬಹುದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಬ್ಲೂ ತರ ಬ್ಲೂ ಲೈಟ್ ಎಡಿಕ್ಷನ್ಸ್ ಈ ತರ ಇರ್ತವೆ. ಸೊ ಅದೆಲ್ಲ ಎಡಿಕ್ಟ್ ಆಗಿ ಸೊ ಮೇನ್ ಅವ್ರು ಓದ್ಬೇಕಂತ ಆ ಯೋಚನೆಗಳು ಆಲೋಚನೆಗಳು ಅವ್ರ ಮೈಂಡಲ್ಲಿ ಇಲ್ಲ. ಸೊ ಕಷ್ಟ ಪಡಬೇಕಂತ ಆಲೋಚನೂ ಅವರಲ್ಲಿ ಇಲ್ಲ. ಸೊ ಸುಮ್ಮನೆ ಬರಬೇಕು ಏನನ್ನ. ಸೊ ವಿತೌಟ್ ಹಾರ್ಡ್ ವರ್ಕ್ ಎವ್ರಿಥಿಂಗ್ ದೇ ವಾಂಟ್. ಸೊ ಆ ಕೈಂಡ್ ಆಫ್ ಮೂಡ್ ಸೆಟ್ಟಿಂಗ್ ಬ್ರೈನ್ ಸೆಟ್ಟಿಂಗ್ಸ್ ಇದ್ದಾಗ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ನೇಷನ್ ಟು ಡೆವಲಪ್.
0: ಈಗ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆ ಇದೆ ಅಂತ ಪಾಲಕರು ಅಥವಾ ಅವರ ಅಕ್ಕಪಕ್ಕದವರು ಗುರುತಿಸುವುದು ಹೇಗೆ, ಆ ಒಂದು ಲಕ್ಷಣದ ಬಗ್ಗೆ ಸ್ವಲ್ಪ?
1: ಎಸ್, ಅಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಇರ್ಬೋದು ಅಂಡ್ ಕಾಲೇಜ್ ಲೆಕ್ಚರ್ಸ್ ಕೂಡ ಸ್ಟೂಡೆಂಟ್ಸ್ ಒಂದು ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಬಹಳ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಆವಾಗ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಆ ವಿಧಾಗ ಒಂದು ಕೈಂಡ್ ಆಫ್ ಎಕ್ಸ್ಟ್ರಾ ಕ್ಲಾಸ್ ಇರ್ಬೋದು, ರೆಮಿಡಿಯಲ್ ಕ್ಲಾಸಸ್ ಇರ್ಬೋದು, ಎಲ್ಲಿ ಡಿಫಿಕಲ್ಟಿ ಇದೆ ಅಂದ್ರೆ ನೋಡಿ ಅವ್ರಿಗೆ ಬಹಳ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಸ್ವಲ್ಪ ಟೈಮ್ ಕೊಡಬೇಕು ಅವ್ರಿಗೆ. ಎಕ್ಸ್ಪ್ಲೇನೇಷನ್ ಮಾಡಿದ್ಮೇಲೆ ಇಮಿಡಿಯೇಟ್ ರಿಸಲ್ಟ್ಸ್ಗೋಸ್ಕರ ವೇಟ್ ಮಾಡೋದು ಬೇಡ, ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ಟು ಆಮೇಲೆ ಅವರು ಅದ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅವರಿಂದ ಏನನ್ನ ತ್ರಾಸಿದೆಯಾ ಅಂತ ಕುತ್ಕೊಂಡು ಕೇಳಿ ಏನೇನು ಡಿಫಿಕಲ್ಟೀಸ್ ಇದಾವೆ ಅಂದರೆ ಸ್ವಲ್ಪ ಸಪೋರ್ಟು, ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಟೀಚರ್ಸ್ ಸೈಡಿಂದ ಇರಬೇಕು, ಆಸ್ ವೆಲ್ ಆಸ್ ಪೇರೆಂಟ್ಸ್ ಸೈಡಿಂದನೂ ಇರಬೇಕಾಗತ್ತೆ.
0: ಈಗ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಜೀವನದಲ್ಲಿ ಸ್ಟ್ರೆಸ್ ಅಂತ ಇದ್ದೇ ಇರುತ್ತೆ, ಬಹಳಷ್ಟು ಸ್ಟ್ರೆಸ್ ಇದೆ. ಮೊದಲನೇದಾಗಿ ಮಾತನಾಡೋಣ ಈ ಅಕಾಡೆಮಿಕಲ್ ಅಥವಾ ಪರೀಕ್ಷೆಯ ಸ್ಟ್ರೆಸ್, ಅದರಿಂದ ಅವರ ಮಾನಸಿಕ ಆರೋಗ್ಯ ಎಷ್ಟು ಹಾನಿಯಾಗುತ್ತೆ ಅದ್ರ ಬಗ್ಗೆ?
1: ಇವಾಗ ಆಕ್ಚುಲಿ ಗ್ರೇಡಿಂಗ್ಸ್ ಬಂದವು ಸರ್, ಸ್ಕೋರ್ ಏನಿಲ್ಲ, ಮಾರ್ಕ್ಸ್ ಏನಿಲ್ಲ, ರ್ಯಾಂಕ್ ಇಲ್ಲ, ಬಟ್ ಈವನ್ ದೋ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ಸ್ಟ್ರೆಸ್. ವೈ ಅಂದ್ರೆ ಅದು ಮೇನ್ ಪ್ಲಾನಿಂಗ್ ಇಲ್ಲ. ಸೊ ಪ್ಲಾನಿಂಗ್ ಮಾಡಿಕೊಂಡು ಮುಂದೆ ದಿನಾನೇ ನಾಳೆ ಏನೇನು ಕ್ಲಾಸಸ್ ಇರ್ತವೆ, ಹೆಂಗೆ ಟೈಮ್ ಟೇಬಲ್ ಇದೆ ನೋಡ್ಕೊಳ್ಳಲ್ಲ. ಈವನ್ ಟೈಮ್ ಟೇಬಲ್ ಗೊತ್ತಿಲ್ಲ, ಏ ಟೀಚರ್ ಬರ್ತಾರೆ, ಯಾವ ಟೀಚರ್ ಬರ್ತಾರೆ, ಏನು ಕ್ಲಾಸ್ ಹೇಳ್ತಾರೆ ಅಂದರೂ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೆ. ಆ ಥರ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಇದಾರಲ್ಲ ನಮ್ಮ ಕಾಲೇಜ್ ಒಳಗೆ. ಸೊ ಟೈಮ್ ಟೇಬಲ್ ಗೊತ್ತಿಲ್ಲ, ಬುಕ್ಸ್ ಏನು ತಗೊಂಡು ಬರಲ್ಲ, ಏನೋ ನಾವು ಒಂದು ಹೇಳ್ತೀವಿ ಅವ್ರು ಒಂದು ಬರೀತಾರೆ, ಬೇರೆ ನೋಟ್ಸ್ ಮತ್ತೆ ಕಾಪಿ ಮಾಡ್ಕೊಡೋಕ್ಕಾಗಲ್ಲ, ಒಂದು ಟಾಪಿಕ್ ಮತ್ತೆ ಬೇರೆ ನೋಟ್ಸಲ್ಲಿ ಇರುತ್ತೆ, ಅದೆಲ್ಲ ಸೇರಿಸಿ ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಅದು ಒಂದು ಕೈಂಡ್ ಆಫ್ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಪ್ಲಾನಿಂಗ್, ಪ್ರಾಪರ್ ಪ್ಲಾನಿಂಗ್ ಜೊತೆ ಹೋಗಿದರೆ ಸ್ಟ್ರೆಸ್ ಅಂದೂ ಇರಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ ಸೀನಿಯರ್ಸ್ ಇರ್ತಾರೆ ಕಾಲೇಜ್ ಒಳಗೆ ಇರ್ಬೋದು, ಲೈಕ್ ಇಲ್ಲ ಅಂದರೆ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇಲ್ಲ. ಒಂದು ಟಾಪಿಕ್ ಡಿಫಿಕಲ್ಟಿ ಆಗ್ತಾ ಇದೆ ನಮ್ಗೆ ಅರ್ಧ ಆಗಿಲ್ಲ ಅಂದರೆ ಅವಾಗ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಟೀಚರ್ ಜೊತೆನೆ ಶೇರ್ ಮಾಡ್ಕೋಬೋದು, ಇಲ್ಲ ಸೀನಿಯರ್ಸ್ ಇರ್ತಾರೆ ಸೀನಿಯರ್ ಜೊತೆನೂ ಮಾತಾಡಿ ಸ್ವಲ್ಪ ಆ ಟಾಪಿಕಲ್ಲಿ ಸ್ವಲ್ಪ ವಿಷಯಗಳು ಏನಿರ್ತವೆ, ಇನ್ಸೈಟ್ಸ್ ಏನಿದ್ದಾವೆ, ಮೇನ್ ಮೇನ್ ಪಾಯಿಂಟ್ಸ್ ಹೆಡ್ಡಿಂಗ್ಸ್ ಏನಿದಾವೆ ಅಂದ ಹೆಲ್ಪ್ ತಗೋಬೋದು. ಬಟ್ ಇವಾಗ ಆ ಸ್ಟೂಡೆಂಟ್ ಸೀನಿಯರ್ ರಿಲೇಷನ್ ಇಲ್ಲ, ಜೂನಿಯರ್ ಸೀನಿಯರ್ ರಿಲೇಷನ್ ಇಲ್ಲ, ಆ್ಯಂಡ್ ಸ್ಟೂಡೆಂಟ್ ಟೀಚರು ರಿಲೇಷನ್ ಇಲ್ಲ. ಸುಮ್ಮನೆ ಬರ್ತಾರೆ, ಕುತ್ಕೊಂತಾರೆ ಮತ್ತು ಹೋಗ್ತಾರೆ ಅಷ್ಟೇ. ಬಟ್ ಟೀಚರ್ನ ಇವರು ಕಾಮೆಂಟ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಟೀಚರ್ನೇ ಕಾಮೆಂಟ್ ಮಾಡ್ತಾರೆ. ಸೊ ಆ ಥರ ಆ ಕಲ್ಚರ್ಸ್ ಡೆವಲಪ್ ಆಗಿದೆ. ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಇಲ್ಲ. ಆ್ಯಂಡ್ ಮನಿ ಮೇನ್ ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು, ಅದು ನಾವು ರೊಕ್ಕ ಕಟ್ಟಿ ಬಂದೀವಿ, ಯಾಕೆ ಓದ್ಬೇಕು, ನೀವೇ ಪಾಸ್ ಮಾಡಬೇಕು, ನೀವೇ ಅಟೆಂಡೆನ್ಸ್ ಕೊಡಬೇಕು, ಈ ಥರ ಸ್ಟೂಡೆಂಟ್ಸ್ ಬಿಹೇವ್ ಮಾಡ್ತಾರೆ ಪ್ರಿನ್ಸಿಪಲ್ ಜೊತೆ ಕೂಡ. ಸೊ ಈ ಕೈಂಡ್ ಆಫ್ ಕಲ್ಚರ್ ಅಂದರೆ ಸ್ವಲ್ಪ ಅಕಾಡೆಮಿಕಲ್ಲಿ ನಾವು ಪ್ರೆಷರ್ ಕೊಡಬೇಕು ಹಂಗಂದ್ರೆ, ಬಟ್ ಜಾಸ್ತಿ ಪ್ರೆಷರ್ ಬೇಡ, ಸ್ಟ್ರಿಕ್ಟ್ ಆಗಿರಬೇಕು, ಕೆಲವು ವಿಷಯದಲ್ಲಿ ನಾವು ಸ್ವಲ್ಪ ಲೂಸ್ ಕೂಡ ಇರಬೇಕು.
0: ತಾವು ಹೇಳಿದ್ರೆ ಮರ್ಯಾದೆ ಕೊಡೋದಿಲ್ಲ ಅಂತ, ಡಿಸ್ರೆಸ್ಪೆಕ್ಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅದು ನಾವು ನೋಡಿದ್ದೇವೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾನು ಆಗಿರಬಹುದು. ಬನ್ನಿ, ಈಗ ತಾವು ಪ್ರಾರಂಭದಲ್ಲಿ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಬ್ಲೂ ಲೈಟ್ ಅಡಿಕ್ಷನ್ ಮುಖಾಂತರ ಸಮಸ್ಯೆ ಆಗುತ್ತೆ. ಯಾವ ರೀತಿ ಸಮಸ್ಯೆ ಆಗುತ್ತೆ? ಏಕೆಂದ್ರೆ ಇತ್ತೀಚಿನ ದಿನದಲ್ಲಿ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಎಲ್ಲರೂ ಮೊಬೈಲ್ಗೆ ಹೋಗ್ತಿದ್ದಾರೆ, ಅಡಿಕ್ಟೆಡ್ ಇದ್ದಾರೆ. ಪ್ಲೀಸ್ ಅದು.
1: ಸೊ ಜಾಸ್ತಿ ಮೊಬೈಲ್ ಹೋದ್ಮೇಲೆ ಏನಾಗುತ್ತೆ, ಸೊ ನೈಟ್ ನಿದ್ದೆ ಅಂತೂ ಬರಲ್ಲ. ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟೂಡೆಂಟ್ ಇರ್ಬೋದು ಯಾರೇನೇ ಇರ್ಬೋದು ಅದು ಫ್ರೆಶ್ ಇರಲ್ಲ, ಅವರು ಫ್ಯಾಟಿಗ್ನೆಸ್ ಇರುತ್ತೆ, ಮೈ ಕಾಲು ನೋವು ಬರುತ್ತೆ, ಅಂಡ್ ಮೆಮೊರಿ ಲಾಸ್ ಕೂಡ ಇರ್ಬೋದು. ಸೊ ಕಂಟಿನ್ಯೂಸ್ ಸ್ಕ್ರೋಲಿಂಗ್ ಆಫ್ ದಿ ಬ್ಲೂ ಲೈಟ್ ಆರ್ ಏನೇನ ಸ್ಕ್ರೀನ್ ಇರ್ಬೋದು, ಅದು ಟಿವಿ ಸ್ಕ್ರೀನ್ ಇರ್ಬೋದು ಇಲ್ಲ ಅಂದ್ರೆ ಮೊಬೈಲ್ ಸ್ಕ್ರೀನ್, ಅದರಿಂದ ಸ್ವಲ್ಪ ಫಸ್ಟ್ ಇನ್ಸೋಮ್ನಿಯಾ ಡೆವಲಪ್ ಆಗುತ್ತೆ. ಕಂಟಿನ್ಯೂಸ್ ಬ್ಲೂ ಲೈಟ್ ಇಲ್ಲ, ಸೆರೋಟೋನಿನ್ ಹಾರ್ಮೋನ್ ಇರಲ್ಲ. ಸೊ ಅದಕ್ಕೂ ನಿದ್ರೆ ಲೇಮಿ ಅಂತಾರ. ಸೊ ನಿದ್ರೆ ಕಡಿಮೆ ಆಗುತ್ತೆ, ನಿದ್ರೆ ಕಡಿಮೆ ಆದ್ಮೇಲೆ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಬಹಳ ವೀಕ್ ಇರ್ತಾರೆ, ತಳ್ಳಗಿರ್ತಾರೆ, ಅಂಡ್ ನಾವು ಏನು ಹೇಳಿದ್ರು ಕೂಡ ಅವ್ರು ತಗೊಳಕ್ಕೆ, ಸೊ ದೇ ವಾಂಟ್ ರೆಡಿ, ಆಕ್ಚುಲಿ ದೇ ಆರ್ ನಾಟ್ ರೆಡಿ ಟು ರಿಸೀವ್ ಆಲ್ ದ ಪಾಯಿಂಟ್ಸ್ ವಾಟ್ ವಿ ಟಾಟ್ ಇನ್ ಅ ಕ್ಲಾಸ್. ಸೊ ಸಚ್ ಕೈಂಡ್ ಆಫ್ ಬಿಹೇವಿಯರ್ಸ್ ವಿ ಕ್ಯಾನ್ ಅಬ್ಸರ್ವ್. ಅಂಡ್ ಇದರಿಂದ ಏನಾಗುತ್ತೆ, ಸರಿಯಾಗಿ ಮೆಮರಿ ಲಾಸ್ ಇರುತ್ತಲ್ಲ, ಮೆಮರಿ ಅಷ್ಟಿರಲ್ಲ.

0: ಸೊ ಡೆಫಿನೆಟ್ಲಿ ಸೊ ಸರ್ ಇಲ್ಲ ಮೇಡಮ್ ಒಂದು ಕ್ವಶನ್ ಕೇಳಿದ್ರೆ ಇವ್ರು ಆನ್ಸರ್ ಮಾಡಲ್ಲ, ಇಮಿಡಿಯೇಟ್ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಜಾಸ್ತಿ, ಆಮೇಲೆ ಅಲ್ಲಿಂದ ಆಂಗ್ಸೈಟಿ, ಆಮೇಲೆ ಅಲ್ಲಿಂದ ಡಿಪ್ರೆಷನ್, ಈ ತರ ಬಹಳ ಸಮಸ್ಯೆಗಳು ಬರ್ತವೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಶ್ರೀ BM ಅಂಗನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ ಶಹಾಪುರ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು. ಕಾರ್ಯಕ್ರಮದಲ್ಲಿ ಈಗ ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಪ್ರಶ್ನೆ ಏನಂದ್ರೆ, ಖಿನ್ನತೆ, ಡಿಪ್ರೆಷನ್, ಸ್ಟ್ರೆಸ್ ಅದರ ಒಳಗೆ ಹೋಗಿದ್ದಾರೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ, ಆ ಲಕ್ಷಣ ಯಾವುದು, ಯಾವ ಲಕ್ಷಣದಿಂದ ಗುರುತಿಸಬಹುದು ಡಿಪ್ರೆಷನ್ ಒಳಗಿದ್ದಾನೆ ಇವನು ಅಥವಾ ಇವಳು ಅಂತ, ಅದ್ರ ಬಗ್ಗೆ ತಿಳಿಸಿ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 3777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಖಿನ್ನತೆಗೆ ಒಳಗಾಗಿರುವ ಲಕ್ಷಣಗಳು, ಅದ್ರ ಬಗ್ಗೆ ತಿಳಿಸಿ.
2: ಸೊ ಖಿನ್ನತಾ ಅಂದ್ರೆ ಒನ್ ಕೈಂಡ್ ಆಫ್ ಆಂಗ್ಸೈಟಿ. ಸೊ ಆಂಗ್ಸೈಟಿ ಇದ್ದಾಗ ಪೇಷಂಟ್ ಇರ್ಬೋದು, ಏನೋ ಸ್ಟೂಡೆಂಟ್ ಇರ್ಬೋದು, ಒನ್ ಕೈಂಡ್ ಆಫ್ ಪಾಲ್ಪಿಟೇಷನ್ಸ್ ಹಾರ್ಟಲ್ಲಿ, ಒನ್ ಕೈಂಡ್ ಆಫ್ ಪಾಲ್ಪಿಟೇಷನ್ಸ್ ಅಂದ್ರೆ ಎದೆ ಬಡಿಯೋದು ಅಂಡ್ ಕೈ ಕಾಲು ಶೇಕ್ ಆಗೋದು ಈ ತರ ಆಗ್ತವೆ. ಆಮೇಲೆ ಜಿ ಐ ಟಿ ಅಲ್ಲಿ ಮೋರ್ ಲೈಕ್ ಗಸ್ಟೇಟ್ರಿ ಮೂಮೆಂಟ್ಸ್ ಜಾಸ್ತಿ ಆಗಿ ಅವರು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಮೋಷನ್ ಹೋಗ್ಬೇಕಂತ ಒಂದು ಇದನ್ನು ಇರ್ಬೋದು. ಸೊ ಈ ತರ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಇದಾಗ ನಾವು ಐಡೆಂಟಿಫೈ ಮಾಡಬಹುದು. ಅದು ಸೆಕೆಂಡ್ರಿ. ಬಟ್ ಕ್ಲಾಸ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಒಂದೇ ಕಡೆ ಕೂತ್ಕೊಳ್ಳಲ್ಲ, ಟೀಚರ್ ಹೇಳಿದ ಪ್ರಕಾರ ಅವ್ರ ನೋಟ್ಸ್ ಬರೆಯಲ್ಲ, ಅಂಡ್ ಟೀಚರ್ ಹೇಳಿದ ಪ್ರಕಾರ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡಲ್ಲ, ಬಹಳ ಇರಿಟಬಿಲಿಟಿ ತೋರಿಸ್ತಾನೆ, ಅಂಡ್ ಇರಿಟಬಲ್ ಆಗಿ ಬೇರೆ ಫ್ರೆಂಡ್ಸ್ನು ಕೂಡ ಅವರು ಡಿಸ್ಟರ್ಬ್ ಮಾಡ್ತಾರೆ. ಈ ತರ ಒಂದು ನಾವು ಹೇಳ್ಬೋದು, ಎಸ್ ಹಿ ಈಸ್ ಇನ್ ಸ್ಟ್ರೆಸ್ ಮೋಡ್. ಅಂಡ್ ಒನ್ ಕೈಂಡ್ ಆಫ್ ನಾವು ಸೊ ಹೆಚ್ಚು ಇದಾಗಬೇಕು ಅಂದರೆ ಭಾಳ ಓದಿ ನಾವು ಡಾಕ್ಟರ್ ಆಗಬೇಕು, ಕಲೆಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಒಂದು ಆ ಥರ ಸ್ಟೂಡೆಂಟ್ ಕ್ಯಾಟಗರಿನೂ ಇದೆ. ಬಟ್ ಅವರಲ್ಲಿ ಕೂಡ ಸ್ಟ್ರೆಸ್ ಇದೆ. ಈಗ ನಾವು ನೀಟ್ ಬರೀಬೇಕಂದ್ರೆ ಎಷ್ಟು ಭಾಳ ಪ್ರಿಪೇರ್ ಆಗ್ತಾರೆ, ಮತ್ತೆ ಅದರಲ್ಲಿ ಕ್ವಶನ್ ಪೇಪರ್ ನೋಡಿದ ಮೇಲೆ ಒಂದು ಸಡನ್ ಆಗಿ ಪ್ಯಾನಿಕ್ ಆಗಿಬಿಡ್ತಾನೆ. ಸೊ ಯಾಕೆ ಕ್ವಶನ್ಸ್ ನೋಡಿದರೆ ಸಾಲ್ವ್ ಮಾಡಬೇಕಂತ ಕ್ವಶನ್ಸ್ ಇರ್ತವೆ, ಬಟ್ ಏನೋ ಒಂದು ಕೈಂಡ್ ಆಫ್ ಫಿಯರ್, ನಾನು ಫೇಲ್ ಆಗಿದ್ರೆ ಏನು, ನನಗೆ ಸೀಟ್ ಬಂದಿಲ್ಲ ಅಂದರೆ ಏನು, ಪೇರೆಂಟ್ಸ್ಗೆ ನಾನು ಏನು ಆನ್ಸರ್ ಮಾಡಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ನಾನು ಹೆಂಗೆ ಬಿಹೇವ್ ಮಾಡಬೇಕು, ಈ ಥರ ಒಂದು ಕೈಂಡ್ ಆಫ್ ಅಲ್ಲಿನ ಒಂದು ಸಿನಾರಿಯೋ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಪ್ಯಾನಿಕ್ ಆಗಿಬಿಡ, ಆ ಅಟೆನ್ಷನ್ ನೀಟ್ ಎಕ್ಸಾಮ್ ಅಲ್ಲಿ ಇರಲ್ಲ, ಎಕ್ಸಾಮ್ ಬರೀತಾನೆ ಕೂಡ ಇದೆಲ್ಲ ಆಲೋಚನೆಗಳು ರನ್ ಸ್ಕ್ರೋಲ್ ಆಗ್ತಾ ಇರ್ತವೆ. ಸೊ ಇದರಿಂದ ಕೂಡ ಮೇನ್ ಫೇಲ್ಯೂರ್ಸ್ ಆಗ್ಬೋದು. ಸೊ ಇದು ಕೂಡ ಒಂದು ಕೈಂಡ್ ಆಫ್ ಆತಂಕನೇ ಅಂತ ನಾವು ತಗೋಬೋದು. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಬಟ್ ವಿ ಕ್ಯಾನ್ ಈಸಿಲಿ ಫೇಸ್ ದಿಸ್. ಸೊ ಆ ಟೈಮಲ್ಲಿ ಭಾಳ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಭಾಳ ನೀರು ಕುಡಿಯೋದು, ಎಕ್ಸಾಮ್ ಟೈಮಲ್ಲಿ ಕೂಡ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿಕೊಂಡು ಸ್ವಲ್ಪ ಅದು ಓವರ್ಕಮ್ ಮಾಡಿ ಆ ಟೈಮಲ್ಲಿ ಅದು ಓವರ್ಕಮ್ ಮಾಡಿ ಸೊ ಎಕ್ಸಾಮ್ ಸರಿಯಾಗಿ ಬರೆದ್ರು ಕೂಡ ಸೊ ಹಿಯರ್ ಶಿ ಕ್ಯಾನ್ ಗೆಟ್ ದ ಸಕ್ಸಸ್.
1: ಒಂದು ಉತ್ತಮ ಆರೋಗ್ಯಕ್ಕೆ ಒಳ್ಳೆ ನಿದ್ದೆ, ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ ಬೇಕಂತ ಹೇಳ್ತಾರೆ. ನಿದ್ರೆ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಫ್ಕೋರ್ಸ್ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಇರುತ್ತಾರೆ, ಅವರಿಗೆ ಅಕಾಡೆಮಿಕಲ್ ಪ್ರೆಷರ್ ಇರುತ್ತೆ, ಕೆಲವೊಬ್ರು ರಾತ್ರಿ ಇಡೀ ಓದ್ತಾರೆ, ಮುಂಜಾನೆನೂ ಓದ್ತಾರೆ, ನಿದ್ರೆ ಬಹಳ ಕಮ್ಮಿ ಮಾಡ್ತಾರೆ. ನಿದ್ರಾಹೀನತೆಯಿಂದ ಏನಾದರೂ ಮಾನಸಿಕ ಆರೋಗ್ಯ ಮೇಲೆ ಸಮಸ್ಯೆ ಬರಬಹುದಾ ಅದ್ರ ಬಗ್ಗೆ?
2: ನಿದ್ರೆ ವೆರಿ ಇಂಪಾರ್ಟೆಂಟ್. ಅದರಿಂದ ನಾನು ಆಲ್ಮೋಸ್ಟ್ ಆ ಸ್ಟೂಡೆಂಟ್ ಏಜ್ಗೆ ಮಿನಿಮಮ್ 8 hours ನಿದ್ದೆ ಅನ್ನೋದು ಬೇಕೇ ಬೇಕಾಗತ್ತೆ. ಸೊ ನಿದ್ದೆ 8 hours ಕೂಡ ಕೆಲವು ಜನ ಮಲ್ಕೊಂಡ ಮೇಲೆ ನಿದ್ದೆ ಬರಲ್ಲ. ಸೊ ಆ ಕೈಂಡ್ ಆಫ್ ಕೇಸಸ್ ಇನ್ಸೋಮ್ನಿಯಾ ಅಂತಾರೆ. ಕೆಲವು ಜನ ಮಲ್ಕೊಂತಾರೆ ಬಟ್ ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಸೊ ಮೇಂಟೆನೆನ್ಸ್ ಆಫ್ ನಿದ್ರೆ ಕೂಡ ಕಡಿಮೆನೇ ಇರುತ್ತೆ. ಸೊ ಈ ತರ ಬಹಳ ಸಮಸ್ಯೆಗಳು ಬರ್ತವೆ. ಸೊ ಒಳ್ಳೆ ನಿದ್ರೆ ಬೇಕಂದ್ರೆ ಕೂಡ ಸ್ವಲ್ಪ ಬೇಗ ಬೆಳಗ್ಗೆ ಎದ್ದಾಡೋದು, ವ್ಯಾಯಾಮ ಸ್ವಲ್ಪ ವ್ಯಾಯಾಮ ಮಾಡ್ಕೊಂಡೋದು. ವ್ಯಾಯಾಮಿಂದ ಕೂಡ ನಾನು ಮುಂಚೆ ಕೂಡ ಹೇಳಿದ್ದೀನಿ, ವ್ಯಾಯಾಮ ಮಾಡ್ಕೊಂಡಿದ್ರೆ ಸ್ವಲ್ಪ ಡೊಪಾಮೈನ್, ಆಕ್ಸಿಟೋಸಿನ್, ಸೆರಟೋನಿನ್, ಎಂಡಾರ್ಫಿನ್ಸ್ ಅಂತ ಈ ತರ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಅವ್ರ ಮೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಹೋಲ್ ಡೇ ವಿಲ್ ಬಿ ವೆರಿ ಹ್ಯಾಪಿ. ಅಂಡ್ ನಿದ್ದಲೇಮಿ ಅಂತ ನೀವು ಕೇಳಿದ್ರಲ್ಲ, ಸೊ ಅದರಿಂದ ಕೂಡ ಭಾಳ ಸಮಸ್ಯೆಗಳು ಬರ್ತವೆ. ನಿದ್ದಲೇಮಿ ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್, ಪೂರ್ ಕಾನ್ಸಂಟ್ರೇಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಸೊ ಈ ಎರಡು ಇಲ್ಲ ಅಂದ್ರೆ ಮೆಮರಿ ಪವರ್, ಸೊ ಅವರು ಕ್ಲಾಸ್ ಅಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅಂಡ್ ಮೆಮರಿ ಪವರ್ ಇರಲ್ಲ. ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ವಲ್ಪ ಅವ್ರು ಏನ್ ಹೇಳಿದ್ರೆ ಇವ್ರು ಓದಿದ್ರೆ ಗೊತ್ತಾಗತ್ತೆ, ಅದು ಏನು ಅಟ್ಯಾಚ್ಮೆಂಟ್ ಇರಲ್ಲ. ಅವರ ಒಂದು ಹೇಳ್ತಾರೆ ಇವರು ಒಂದು ಹೋಗ್ತಾರೆ, ಸ್ವಲ್ಪ ಆ ಟಾಪಿಕ್ ಅಲ್ಲಿ ಅವ್ರಿಗೆ ಅವಗಾಹನ ಇರಲ್ಲ. ಸೊ ಅದರಿಂದಾನೆ ಫಸ್ಟ್ ಸ್ಟ್ರೆಸ್ ಆಗುತ್ತೆ, ನನಗೆ ಏನು ಬಂದಿಲ್ಲ, ನಾನು ಎಕ್ಸಾಮ್ ಹೆಂಗ್ ಬರೆಯೋದು, ಈ ತರ ಒಂದು ಕೈಂಡ್ ಆಫ್ ಎಕ್ಸಾಮ್ ಫಿಯರ್ ಡೆವಲಪ್ ಆಗಕ್ಕೆ ಚಾನ್ಸಸ್. ನಿದ್ದರೇಮಿಯಿಂದ ಈ ತರ ಎಲ್ಲ ಸ್ಟ್ರೆಸ್ ಒಂದು, ಆ ತರ ಆಂಗ್ಸೈಟಿ, ಆಮೇಲೆ ಡಿಪ್ರೆಷನ್, ಇದೆಲ್ಲ ಬರ್ತಾ ಆತಂಕ, ಖಿನ್ನತ. ಅಂಡ್ ಕೆಲವು ಸ್ಟೂಡೆಂಟ್ಸ್ ಹೆಂಗಂತ ಇದೆಲ್ಲ ಓವರ್ಕಮ್ ಮಾಡಕ್ಕೆ ಎಡಿಕ್ಷನ್ ಮಾಡ್ಕೊಂತಾರೆ. ಅದು ಡ್ರಗ್ ಎಡಿಕ್ಷನ್ ಇರ್ಬೋದು, ಒಂದ್ ಕೈಂಡ್ ಆಫ್ ಎಡಿಕ್ಷನ್ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾ ಆಗ್ಬೋದು, ಅಂಡ್ ಈಟಿಂಗ್ ಡಿಸಾರ್ಡರ್ಸ್, ಇದು ಕೂಡ ಒಂದು ಕಾನ್ಸೆಪ್ಟ್. ಅದು ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ ಏನೋ ಹೊತ್ತಿಂತ ಇರ್ತಾರೆ,
1: ಸ್ಟ್ರೆಸ್,
2: ಅದು ಬಿಂಜಿಂಗ್ ಡಿಸಾರ್ಡರ್, ಈಟಿಂಗ್ ಡಿಸಾರ್ಡರ್ಸ್ ಕೂಡ ಡೆವಲಪ್ ಆಗ್ತವೆ.
1: ಬಹಳಷ್ಟು ಲಕ್ಷಣಗಳ ಬಗ್ಗೆ ಹೇಳಿದ್ರೆ, ಈಗ ಇನ್ನೊಂದು ವಿಷಯ, ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಬಹಳ ಮುಖ್ಯವಾಗಿ ಒಂದು ಗಮ್ಮತ್ತಿಗೆ ಮಾಡುವಂತಹ ಒಂದು ಇದು, ಅದಕ್ಕೆ ರ್ಯಾಗಿಂಗ್ ಅಂತ ಹೇಳ್ತಾರೆ. ಆ ರ್ಯಾಗಿಂಗ್ ನಿಂದನೂ ಅವರಿಗೆ ಮಾನಸಿಕ ಆರೋಗ್ಯ ಆಗುತ್ತಾ?
2: ಈಗ ರ್ಯಾಗಿಂಗ್ ಇವಾಗ ಇವಾಗ ಬ್ಯಾನ್ ಮಾಡಿದ್ದಾರೆ ಸರ್, ಬಟ್ ರ್ಯಾಗಿಂಗ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇದರಲ್ಲಿ ಜಾಸ್ತಿ ರ್ಯಾಗಿಂಗ್ ಇದೆ. ಸೊ ಅದರಿಂದ ಓಕೆ, ಮೊದಲ ರ್ಯಾಗಿಂಗ್ ಹೆಂಗಿದೆ, ಸ್ವಲ್ಪ ಸೀನಿಯರ್ ಜೂನಿಯರ್ ರಿಲೇಶನ್ ಬಿಲ್ಡಪ್ ಆಗಕ್ಕೆ ಇದು ಒಂದು ಕೈಂಡ್ ಆಫ್ ಬ್ರಿಡ್ಜ್ ಅಂತ ತಗೋಬಹುದು. ಬಟ್ ಇವಾಗ ಅದು ಬಹಳ ಜಾಸ್ತಿ ಆಗಿದೆ, ಸ್ಪೆಷಲಿ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ರ್ಯಾಗಿಂಗ್, ಫಿಸಿಕಲ್ ಹೆರಾಸ್ಮೆಂಟ್, ಸೆಕ್ಷುಯಲ್ ಹೆರಾಸ್ಮೆಂಟ್ ಆ ಥರ ಆಗಿದೆ. ಸ್ವಲ್ಪ ಸೀನಿಯರ್ ಏನೇನು ಅಂದಿದ್ರೆ ಅವರು ಶಿ ಆರ್ ಹಿ ಇಸ್ ಇಫ್ ಓಕೆ ಫೈನ್ ಬೋಲ್ಡ್ ಅಂಡ್ ಸ್ಟ್ರಾಂಗ್ ಅಂದರೆ ಓಕೆ ಬಿಟ್ಬಿಡ್ತಾರೆ ಅಲ್ಲೇ. ಬಟ್ ಕೆಲವು ಜನ ಭಾಳ ಸೆನ್ಸಿಟಿವ್ ಇರ್ತಾರೆ, ಸೊ ಅವ್ರೇನು ಮಾಡ್ತಾರೆ ಅದು ಒಳಗೆ ತಗೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಭಾಳ ಅಳೋದು, ಆಮೇಲೆ ಒಂದು ಕೈಂಡ್ ಆಫ್ ಡಿಪ್ರೆಷನ್ ಹೋಗೋದು, ಆಮೇಲೆ ಸೂಯಿಸೈಡ್ ಅಟೆಂಪ್ಟ್ಸ್ ಮಾಡೋದು. ಈಗ ಧಾರವಾಡ ಮೆಂಟಲ್ ಹೆಲ್ತ್ ನೀವು ಕೇಳಿರ್ಬೋದು, ಅದೇ ಫಸ್ಟ್ ಇಯರ್ MD ಫಸ್ಟ್ ಇಯರ್ ಸೈಕಿಯಾಟ್ರಿ ಸ್ಟೂಡೆಂಟ್ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್
1: ವೈದ್ಯರೇ
2: ಮಾಡ್ಕೊಂಡು ಫಸ್ಟ್ ಇಯರ್ ಸ್ಟೂಡೆಂಟ್. ಸೊ ಮೇಲೆಯಿಂದನೇ ಅವರು ಇದು ಮಾಡಿದ್ದಾರೆ,
1: ಸೈಕಿಯಾಟ್ರಿ
2: ಸ್ಟೂಡೆಂಟ್ ಫಸ್ಟ್ ಇಯರ್. ಸೊ ಇದೆಲ್ಲ ಕಾಲೇಜ್ ಇಶ್ಯೂಗಳು ಇರ್ಬೋದು, ಟೀಚರ್ಸ್ ಅವ್ರ ಜೊತೆ ಬಿಹೇವ್ ಮಾಡೋದಿರ್ಬೋದು, ಅವರಿಂದನೂ ಓನ್ಲಿ ಸೀನಿಯರ್ಸ್ ಅಂದಾಗಿ ಇಲ್ಲ, ಟೀಚರ್ಸ್ ಸ್ಟೂಡೆಂಟ್ ರಿಲೇಷನ್ ಕೂಡ ಹಂಗೆ ಇದೆ ಇವಾಗ, ಬಹಳ ಡಿಸ್ಟರ್ಬ್ ಆಗಿದೆ ಆ ಎನ್ವಿರಾನ್ಮೆಂಟ್.
1: ತಮ್ಮ ಉತ್ತರದಲ್ಲಿ ಆತ್ಮಹತ್ಯೆ ಅನ್ನೋದು ಒಂದು ಪದ ಬಳಸಿದ್ರು. ಈಗ ಆತ್ಮಹತ್ಯೆ ವಿದ್ಯಾರ್ಥಿಯರ ಜೀವನದಲ್ಲಿ ನಾವು ಸುದ್ದಿಯಲ್ಲಿ ನೋಡ್ತೇವೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆ ಸೂಸೈಡಲ್ ಥಾಟ್ಸ್ ಒಬ್ಬರಿಗೆ ಬಂದಿದೆ ಅನ್ನೋ ಲಕ್ಷಣ ಏನಾದ್ರೂ ಇದೆ, ಯಾಕೆಂದ್ರೆ ಅದರಿಂದ ಅವ್ರಿಗೆ ನಾವು ಸೇವ್ ಮಾಡಬಹುದು, ಉಳಿಸಬಹುದು. ವೈದ್ಯರ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ?
2: ಸೊ ಸುಯಿಸೈಡ್ ಥಾಟ್ಸ್, ಆಂಗ್ಸೈಟಿ ಅಂಡ್ ಡಿಪ್ರೆಷನ್ ಅಂತ ಎರಡು ಸ್ಟ್ರೆಸ್ ಇಂದ ಬರೋದು ಡಿಸೀಜಸ್ ಇದಾವೆ. ಎರಡು ಡಿಸೀಜಸ್ ಬಹಳ ಅಂದ್ರೆ ಬಹಳ ಸಿವಿಯರ್ ಡಿಸೀಜಸ್, ಬಟ್ ಆಂಗ್ಸೈಟಿ ಅಂದ್ರೆ ಕೂಡ ಡಿಪ್ರೆಷನ್ ಬಹಳ ಸ್ಯಾಡ್ ಅಂದ್ರೆ ಬಹಳ ಏನು ಪಾಸಿಟಿವ್ ಫ್ಯಾಕ್ಟರ್ಸ್ ಬಹಳ ಜಾಸ್ತಿ ಇರ್ತವೆ. ಸೊ ಫಸ್ಟ್ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಫಸ್ಟ್ ಹಿ ವಿಲ್ ಅವಾಯ್ಡ್ ಆಲ್ ದ ಫ್ರೆಂಡ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಫಸ್ಟ್ ಡಿ ಸೋಷಲೈಸೇಷನ್ ಅವ್ರ ಸೋಷಲ್ ಐಸೋಲೇಷನ್ ಅಂತಾರೆ. ಯಾರ ಜೊತೆ ಮಾತಾಡಲ್ಲ, ಸುಮ್ಮನೆ ಒಂದೇ ರೂಮಲ್ಲಿ ಕುತ್ಕೊಂಡಾರೆ, ಕಾಲೇಜಿಗೆ ಸರಿಯಾಗಿ ಬರಲ್ಲ, ಊಟ ಮಾಡಲ್ಲ, ನೀಟ್ನೆಸ್ ಅನ್ನು ಹೈಜಿನ್ ಅಂತಾರಲ್ಲ ಅದು ಏನು ಫಾಲೋ ಮಾಡಲ್ಲ. ಸೊ ಇದರಿಂದ ನಾವು ಓಕೆ ಹಿ ಇಸ್ ಸಮ್ ವಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರು ಬಂದಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಕೂಡ ಪೇರೆಂಟ್ಸ್ ಇರ್ಬೋದು, ಇಲ್ಲ ಟೀಚರ್ಸ್ ಇರ್ಬೋದು, ಅವರಿಂದ ಕೇರ್ ಮಾಡಿ ಏನಾಗ್ತಾ ಇದೆ ಅಂದ್ರೆ ಅವ್ರ ಜೊತೆ ಮಾತಾಡಿ, ನಿಮ್ಗೆ ಏನೇನ ತ್ರಾಸಿದೆ, ಯಾರನ್ನು ಏನನ್ನ ಅಂದಿದ್ದೀರ, ಏನನ್ನ ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇದೆಲ್ಲ ಕೇಳಿಕೊಂಡು ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಸೊ ಈ ಎಲ್ಲ ಲಕ್ಷಣಗಳಿದ್ದಾಗ ಸ್ವಲ್ಪ ಡೆಫಿನೆಟ್ಲಿ ಸ್ಟೂಡೆಂಟ್ ಇಸ್ ಇನ್ ಅ ಡಿಪ್ರೆಷನ್. ಸೊ ಲಾಸ್ಟ್ ಸ್ಟೇಜ್ ವಿಲ್ ಬಿ ಸುಯಿಸೈಡ್ ಥಾಟ್ಸ್ ಅಂಡ್ ಸುಯಿಸೈಡ್ ಟೆಂಡೆನ್ಸಿ.
1: ದೈಹಿಕ ವ್ಯಾಯಾಮದ ಬಗ್ಗೆ ಮಾತನಾಡೋಣ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರಲಿ ಅಥವಾ ಮೈದಾನದ ಆಟ ಆಗಿರಲಿ ಅಥವಾ ದೈಹಿಕ ವ್ಯಾಯಾಮ ಆಗಿರಲಿ, ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಎಷ್ಟು ಮುಖ್ಯ ಅಂಡ್ ಅದರಿಂದ ಲಾಭ ಎಷ್ಟು ಮಾನಸಿಕ ಆರೋಗ್ಯಕ್ಕೆ, ಅದರ ಬಗ್ಗೆ ಸ್ವಲ್ಪ.
2: ಎಸ್ ಎಸ್, ಅದು ಇವತ್ತು ಈವನ್ LKG ಸ್ಟೂಡೆಂಟ್ UKG ಸ್ಟೂಡೆಂಟ್ಸ್ ಕೂಡ ಆಟ ಆಡೋಕೆ ಸಮಯ ಇದೆ. ಸೊ ಆ ಶೆಡ್ಯೂಲ್ಸ್ ಹಂಗಿದಾವೆ, ಯೂನಿಟೈಸ್ ಸಿಲೆಬಸ್ ಇರ್ಬೋದು, ಆ ಟೈಮ್ ಟೇಬಲ್ ಇರ್ಬೋದು, ಆ ಥರ ಇದೆ. ಸೊ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್. ವ್ಯಾಯಾಮದಿಂದ ನಮ್ಮ ಆಯುರ್ವೇದದಲ್ಲಿ ಕೂಡ ವ್ಯಾಯಾಮಕ್ಕೆ ಒಂದು ಚಾಪ್ಟರ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಸ್ವಲ್ಪ ಶಾರೀರಿಕ ಸ್ಥಿತಿ ಚೇಂಜ್ ಆಗುತ್ತೆ ಆ್ಯಂಡ್ ವ್ಯಾಯಾಮದಿಂದ ನಮಗೆ ಶಕ್ತಿನೂ ಬರುತ್ತೆ, ಸ್ಥೈರ್ಯ ಅಂತಾರೆ, ಶಕ್ತಿನೂ ಬರುತ್ತೆ, ಬಿಲ್ಟ್ ಶಾರೀರಿಕ ಶಕ್ತಿ ಬಿಲ್ಟ್ ಅಂತಾರೆ, ಅದನ್ನು ಹೆಚ್ಚಾಗುತ್ತೆ. ಬಟ್ ಅದರಿಂದ ಒಂದು ಆ್ಯಂಡ್ ಸೈಂಟಿಫಿಕ್ ನೀವು ತಗೊಂಡಿದ್ದರೆ ಕೂಡ ಎಂಡೋರ್ಫಿನ್ಸ್ ಎಲ್ಲ ರಿಲೀಸ್ ಆಗ್ತವೆ. ನಾವು ಏನು ವ್ಯಾಯಾಮ ಮಾಡಿ ಮಾಡಿ ಮಾಡ್ತೀವಲ್ಲ, 40 minutes ಮಿನಿಮಮ್, ಸೊ ಅದರಿಂದ ಸ್ವೆಟ್ ಬರುತ್ತೆ, ಆ ಸ್ವೆಟ್ಟಿಂದ ಕೂಡ ಭಾಳ ಕೆಲವು ಟಾಕ್ಸಿನ್ಸ್ ಹೊರಗಡೆ ಹೋಗ್ತವೆ. ಬಟ್ ಮೂಮೆಂಟ್ ಮಾಡಿದರೆ ಕೂಡ ಸ್ವಲ್ಪ ಲಿಂಫ್ ಗ್ಲ್ಯಾಂಡ್ಸ್ ಇಂದ ವೇಸ್ಟ್, ನಾಟ್ ಓನ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಅಂದ್ರೆ ಲಿಂಫ್ ಗ್ಲ್ಯಾಂಡ್ಸ್ ಕೂಡ ಇರ್ತವೆ, ಅದರಿಂದ ಕೂಡ ವೇಸ್ಟ್ ಹೊರಗಡೆ ಹೋಗುತ್ತೆ. ಇದು ಒಂದು ಎಲ್ಲ ಮಟ್ಟ ಬಾಡಿ ಮೂಮೆಂಟ್ ಮಾಡಿದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾವ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಡೋಪಾಮೈನ್ ಇರ್ಬೋದು ಆ್ಯಂಡ್ ಆಕ್ಸಿಟೋಸಿನ್, ಈ ಥರ ಎಂಡೋರ್ಫಿನ್ಸ್, ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಬಾಡಿ ಒಳಗೇ ರಿಲೀಸ್ ಆಗ್ತವೆ. ಸೊ ನಾವು ಹೊರಗಡೆ ಇಂದ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ವ್ಯಾಯಾಮ ಮಾಡಿದರೆ ಆಟೋಮೆಟಿಕಲಿ ಬಾಡಿ ಪೇನ್ಸ್ ಏನಿದ್ದಾವೋ ಅದೆಲ್ಲ ಇದಾಗುತ್ತೆ. ಅದು ಒಂದೆಲ್ಲ ಆ್ಯಂಡ್ ಮಾನಸಿಕವಾಗಿ ಕೂಡ ಸ್ಟೂಡೆಂಟ್ ಭಾಳ ಚುರುಕಾಗಿ ಆ್ಯಂಡ್ ಆ್ಯಕ್ಟಿವ್ ಆಗಿ ಆನ್ಸರ್ ಮಾಡ್ತಾರೆ ಆ್ಯಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಮಾಡ್ತಿರಲ್ಲ ಸಾಯಂಕಾಲ ಬೈ 8:00 9:00 ಒಳಗೇ ಅವ್ರಿಗೆ ನಿದ್ದೆ ಬರುತ್ತೆ, ನಿದ್ದೆ ಚೆನ್ನಾಗಾಗುತ್ತೆ, ಹೋಲ್ ಡೇ ಹಿಲ್ ಸ್ಲೀಪ್ ಆ್ಯಂಡ್ ನೆಕ್ಸ್ಟ್ ಡೇ ಹಿಲ್ ಬಿ ವೆರಿ ಫ್ರೆಶ್.
1: ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ನಮ್ಮ ದೇಹದಲ್ಲಿ ಇದೆ ಅಂತ ತಾವು ಹೇಳಿದ್ರಿ, ಅದನ್ನ ನಾವು ಹೆಂಗೆ ಆಕ್ಟಿವೇಟ್ ಮಾಡಬಹುದು, ಎಸ್ಪೆಷಲಿ ಇವತ್ತಿನ ಈ ವಿಷಯದ ಕುರಿತು, ಏಕೆಂದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ, ಯಾವ ರೀತಿಯ ವ್ಯಾಯಾಮ ಅವ್ರು ಮಾಡಬಹುದು, ಏಕೆಂದ್ರೆ ಕ್ಲಿಯರಿಟಿ ಅವರಿಗೂ ಸಿಗುತ್ತೆ, ಏಕೆಂದ್ರೆ ವ್ಯಾಯಾಮ ಅಂದ ತಕ್ಷಣ ಎಲ್ಲರೂ ಜಿಮ್ ಅಂತ ತಿಳ್ಕೊತಾರೆ. ಸ್ವಲ್ಪ ವೈದ್ಯರ ಆದ ನೀವು, ಪರ್ಟಿಕ್ಯುಲರ್ ವಿಚ್ ಎಕ್ಸಸೈಸ್ ಟು ಡೂ ಫಾರ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್?
2: ಈಗ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲಿ ವ್ಯಾಯಾಮ ಇಲ್ಲ, ಎಲ್ಲರೂ ಈ ತರ ದಪ್ಪಾಗಿ ಒಬೆಸಿಟಿ, ಚಿಕ್ಕ ವಯಸ್ಸಿಂದನೇ ಒಬೆಸಿಟಿಗೆ ಇದಾಗ್ತಾ ಇದೆ. ಒಬೆಸಿಟಿ ಆಗಿದ್ಮೇಲೆ ಏನಾಗುತ್ತೆ, ಜೆಂಟ್ಸ್ ಬಹಳ ಥೈರಾಯ್ಡ್ ಇಶ್ಯೂಸ್ ಆ್ಯಂಡ್ ಗರ್ಲ್ಸ್ಗೆ ಮೇನ್ ಮೆನೋಪಾಸ್ ಲೈಕ್ ಮೆನೋ ಮೆನ್ಸ್ಟ್ರಲ್ ಇಶ್ಯೂಸ್ ಇದೆಲ್ಲ ಬರ್ತಾ ಇದೆ. ಇದೆ. ಮೆನೋಪಾಸ್ ಅಲ್ಲಿ ಮೆನಿಸ್ಟ್ರಲ್ ಇಶ್ಯೂಸ್ ಅಂತ ಬರ್ತವೆ, ಲೇಟ್ ಮೆನಾರ್ಕೆ ಇರ್ಬೋದು, ಈ ತರ ಬೇಗ ಮೆನಾರ್ಕೆ ಬರೋದು, ಅಂಡ್ ಪಿಸಿಓಡಿಎಸ್, ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದಾವೆ. ಅಂಡ್ ಅದಕ್ಕೋಸ್ಕರ ಚಿಕ್ಕ ವ್ಯಾಯಾಮ ಜಾಸ್ತಿ ಏನು ಬೇಡ. ಸೂರ್ಯ ನಮಸ್ಕಾರ ಅಂತ ಇರ್ತವೆ, ಬೇಗ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಎದ್ದಾಡೋದು, ಸ್ವಲ್ಪ ಗ್ರೀನರಿಯಲ್ಲಿ, ಗ್ರೀನ್ ರಿಲೇಟೆಡ್ ಪಾರ್ಕ್ಸ್ ಇರ್ತವೆ ಅದರಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋದು. ಸೊ ಸ್ವಲ್ಪ ವಾಕಿಂಗ್ ಮಾಡಿದ್ರು ಕೂಡ ಸಾಕು, ಮಿನಿಮಮ್ ಅಟ್ ಲೀಸ್ಟ್ 10-40 minutes ಬ್ರಿಸ್ಕ್ ವಾಕ್ ಇರ್ಬೋದು, ನಾರ್ಮಲ್ ವಾಕ್ ಇಸ್ ಆಲ್ಸೋ ಓಕೆ. ಸೊ ದಟ್ ಇಟ್ ಸೆಲ್ಫ್ ರಿಲೀಸಸ್ ಎಂಡೋರ್ಫಿನ್ಸ್, ಪೇನ್ ಕಿಲ್ಲರ್, ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ರಿಲೀಸ್ ಆಗ್ತವೆ. ಅಂಡ್ ಸ್ಕಿಪ್ಪಿಂಗ್ ಇಸ್ ವೆರಿ ವೆರಿ ಬೆಸ್ಟ್. ಸೊ ಅದರಿಂದ ಕೂಡ ಆಲ್ ಜಾಯಿಂಟ್ಸ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಮೂಮೆಂಟ್ ಆಗಿ, ಅಂಡ್ ದಟ್ ಇಸ್ ಅ ಬೆಸ್ಟ್ ಮೂಮೆಂಟ್. ಸೊ ವಾಟ್ ಎವರ್ ದ ರೆಸ್ಟ್ ಆಫ್ ಲೈಕ್ ವೇಸ್ಟ್ ಮೆಂಡ್ ಲೈಕ್ ವೇಸ್ಟ್ ಮೆಟೀರಿಯಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಾಡಿ, ಅದು ಥ್ರೂ ಲಿಂಫಿಂದ ಕೂಡ ಹೊರಗೆ ಹೋಗ್ತವೆ. ಸೊ ಇದು ಒಂದು ಮಾಡ್ಕೋಬಹುದು. ಅಂಡ್ ಬ್ರೀತಿಂಗ್ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ ಬೆಳಗ್ಗೆ ಮೋಷನ್ ಹೋಗಿ ಬಂದ್ಮೇಲೆ ಸ್ವಲ್ಪ ಬ್ರಷ್ ಅದು ಮಾಡಿಕೊಂಡು ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಪ್ರಾಣಾಯಾಮ ಥರ, ಸೊ ಯೋಗ ಅಂತಾರಲ್ಲ, ಸೊ ಅದರಲ್ಲಿ ಪ್ರಾಣಾಯಾಮಕ್ಕೆ ಬೆಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ. ನಾವು ಹೇಳಿದ ಮುಂಚೆ ಕೂಡ ಬ್ರೈನ್ ಏನು ತಿನ್ನಲ್ಲ, ನಾವು ಎಷ್ಟು ಊಟ ಮಾಡಿದ್ರು ಕೂಡ ಬ್ರೈನ್ ವಿಲ್ ಟೇಕ್ ಓನ್ಲಿ ಆಕ್ಸಿಜನ್. ಸೊ ಅದಕ್ಕೋಸ್ಕರ ಭಾಳ ಬ್ರೀತಿಂಗ್ ಎಕ್ಸಸೈಸ್ ಎಷ್ಟು ಮಾಡ್ತೀವೋ ಅಷ್ಟು ಆಕ್ಸಿಜನ್ ಒಳಗೆ ಹೋಗಿ ಬ್ರೈನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುದು ಈ ತರ. ಅಂಡ್ ಸಿಂಪ್ಲಿ ಅಂಡ್ ನಾವು ಯೂಶಲಿ ರೈಟ್ ಹ್ಯಾಂಡ್ ಜೊತೆ ಯೂಸ್ ಮಾಡ್ತೀವಲ್ಲ ಭಾಳ, ಸೊ ಲೆಫ್ಟ್ ಬ್ರೈನ್ ಅಷ್ಟೇ ಕೆಲಸ ಮಾಡುತ್ತೆ. ಯಾವಾಗನ ಲೆಫ್ಟ್ ಹ್ಯಾಂಡ್ ಜೊತೆ ಏನೇನೋ ಕೆಲಸ ಮಾಡಿದ್ರೆ ಕೂಡ ರೈಟ್ ಬ್ರೈನ್ ಆಕ್ಟಿವ್ ಆಗಿ ಎರಡು ಬ್ರೈನ್ಸ್ ಒಂದೇ ಕಡೆ, ನಾವು ಆಲ್ಮೋಸ್ಟ್ 99% ಓನ್ಲಿ ಒಂದು ಬ್ರೈನ್ ಜೊತೆನೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಕೆಲವು ಕೆಲಸಗಳು ಲೆಫ್ಟ್ ಹ್ಯಾಂಡ್ ಜೊತೆ ಮಾಡಿದ್ರು ಕೂಡ ರೈಟ್ ಹ್ಯಾಂಡ್ ಲೈಕ್ ರೈಟ್ ಬ್ರೈನ್ ಆಕ್ಟಿವ್ ಆಗಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬಹುದು, ಬ್ರೈನ್ ಕೂಡ ಆಕ್ಟಿವ್ ಆಗಿ ಕಾನ್ಸಂಟ್ರೇಟ್ ಮಾಡುತ್ತೆ ವಿಷಯ.
1: ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಮಾನಸಿಕ ಆರೋಗ್ಯದ ಕುರಿತು ಮನೋವೈದ್ಯರನ್ನ ಭೇಟಿ ಮಾಡ್ಲಿಕ್ಕೆ ಹಿಂಜರಿತಾರೆ ಯಾಕೆ? ಬರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಇವತ್ತಿನ ವಿಷಯನೇ ಆಗಿದೆ, ಅದಕ್ಕೆ ನಾನು ಕೇಳ್ತಾ ಇದ್ದೇನೆ. ಇನ್ ಜನರಲ್ ಎಲ್ಲರೂ ಒಂದು ಮೆಂಟಲ್ ಹೆಲ್ತ್ ಕುರಿತು ವೈದ್ಯರನ್ನ ಭೇಟಿ ಆಗುದಿಲ್ಲ. ಬೆನ್ನೋವು ಇದೆ, ಚಳಿ, ಜ್ವರ, ಅದಕ್ಕೆ ಅಂತ ವೈದ್ಯರನ್ನ ಭೇಟಿ ಆಗ್ತೇವೆ, ಮನೋವೈದ್ಯರನ್ನ ಭೇಟಿ ಆಗುದಿಲ್ಲ. ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಬಹಳಷ್ಟು ಜನ, ಬಟ್ ಇವತ್ತಿನ ವಿಷಯ ವಿದ್ಯಾರ್ಥಿ ವಿದ್ಯಾರ್ಥಿನಿ.
2: ಎಸ್ ಸರ್, ಅದು ಒಂದು ಒಂದು ಕೈಂಡ್ ಆಫ್ ನ್ಯೂನತಾ ಭಾವ ಅನ್ಬೋದು. ಅಂಡ್ ಸ್ಟಿಗ್ಮಾ, ನಾ ಎಲ್ಲಿ ಹಾಸ್ಪಿಟಲಲ್ಲಿ ಈ ಮಾನಸಿಕ ರೋಗಗಳು ಏನಂತ ತೋರಿಸಿದ್ರೆ ನಾನು ಹುಚ್ಚ ಅನ್ಕೊಂತಾರೇನೋ, ಈ ತರ ಒಂದು ಕೈಂಡ್ ಆಫ್ ಸ್ಟಿಗ್ಮಾ ಸೋಷಿಯಲ್ ದಿ ಸೊಸೈಟಿಯಲ್ಲಿ ಡೆವಲಪ್ ಆಗಿದೆ. ಸೊ ಅದೇನು ಅಷ್ಟು ಅದನ್ನು ಶಾರೀರಿಕ ಕಾಯಿಗಳು ಹೆಂಗೆ ಬರ್ತಾವೋ ಮಾನಸಿಕ ಕಾಯಿಗಳು ಹಾಗೆ, ಅದೇನು ತಪ್ಪಿಲ್ಲ. ಅದ್ರ ಬಗ್ಗೆ ಸೀಕಿಂಗ್ ಅಟೆನ್ಷನ್ ಈಸ್ ನಾಟ್ ಎ ಲೈಕ್ ನಾಟ್ ಎ ಬ್ಯಾಡ್ ಥಿಂಗ್. ಸೊ ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಆಲ್ಸೋ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ದ ಹೆಲ್ಪ್. ಸೊ ಇದರಲ್ಲಿ ಎರಡು ವೈದ್ಯಗಳಿರ್ತಾರೆ, ಒಂದು ಸೈಕಾಲಜಿಸ್ಟ್, ಒಂದು ಸೈಕಿಯಾಟ್ರಿಸ್ಟ್. ಸೈಕಾಲಜಿಸ್ಟ್ ಸ್ಪೆಷಲಿ ಕೌನ್ಸಿಲಿಂಗ್, ಮಾನಸಿಕ ಕಾಯಿಗಳು ಎಲ್ಲಿ ಏನೇನ ಬರ್ಬೋದು, ಖಿನ್ನತೆ ಇರ್ಬೋದು, ನ್ಯೂನತೆ ಭಾವ ಇರ್ಬೋದು, ಇಲ್ಲ ಅಂದ್ರೆ ಆತಂಕ ಇರ್ಬೋದು, ಇದಕ್ಕೂ ಫಸ್ಟ್ ಸೈಕಾಲಜಿಸ್ಟ್ನೇ ನಾವು ಕನ್ಸಲ್ಟ್ ತಗೊಳಕ್ಕೆ ಹೇಳ್ತೀವಿ. ಯಾಕಂದ್ರೆ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟಿದ್ರೆ ಅವರು ನಾರ್ಮಲ್ ಮೆಂಟಲ್ ಹೆಲ್ತ್ನ ಅವರು ತಗೋಬಹುದು. ಬಟ್ ಇದು ಕೂಡ ಕ್ರಾಸ್ ಆಗಿ ಮೆಡಿಸಿನ್ಸ್ ಸೈಕಿಯಾಟ್ರಿಸ್ಟ್, ನಾವು ಕೌನ್ಸಿಲಿಂಗ್ ಅಲ್ಲಿ ಬಹಳ ಸೆಕ್ಷನ್ಸ್ ತಗೊಂಡಿದ್ದಾರೆ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕೊಡ್ತಾರಲ್ಲ, ಆ ಕೌನ್ಸಿಲಿಂಗ್ ತಗೊಂಡಿದ್ರು ಕೂಡ ಕಡಿಮೆ ಆಗಿಲ್ಲ, ಇನ್ನೂ ಪೇಷಂಟ್ ಬಿಹೇವಿಯರ್ ಅಲ್ಲಿ ಏನು ಚೇಂಜಸ್ ಬಂದಿಲ್ಲ ಅಂದ್ರೆ ಅವಾಗ ಆ ಕೇಸ್ ನಾವು ಸೈಕಿಯಾಟ್ರಿಸ್ಟ್ ರಿಫರ್ ಮಾಡ್ತೀವಿ. ಸೈಕಿಯಾಟ್ರಿಸ್ಟ್ ಅವರು ಮೆಡಿಸಿನ್ಸ್ ಬರೀತಾರೆ, ಅದು ಸೆಡೇಟಿವ್ಸ್ ಇರ್ಬೋದು, ಆಂಟಿ ಎನಿ ಅದರ್ ಕೈಂಡ್ ಆಫ್ ಡ್ರಗ್ಸ್, SSRI, ಮೆನಿ ಕೈಂಡ್ ಆಫ್ ಡ್ರಗ್ಸ್ ಆದರೆ. ಸೊ ಇದು ವಿಷಯ
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಕುರಿತು ವಿವರವಾದ ಮಾಹಿತಿಯನ್ನ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ?
2: ಸೊ ಕೊನೆಯದಾಗಿ ಹೇಳಕ್ ಏನಂದ್ರೆ, ಶಾರೀರಿಕ ಕಾಯಿಗಳು ಹೆಂಗ್ ಬರ್ತಾವೋ ಮಾನಸಿಕ ಕಾಯಿಗಳು ಹಂಗೆ ಬರ್ತವೆ. ಅದನ್ನು ನೀವು ಅದೇನು ತಪ್ಪು ಅನ್ಕೋಬಾರ್ದು, ಆ ಭಾವನಾತ್ಮಕ ವಿಷಯದಿಂದ ಹೊರಗಡೆ ಬಂದು, ಅಂಡ್ ಸ್ಪೆಷಲಿ ನಾವು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ನಮ್ಮ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ಇರಲ್ಲ, ಅಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರ್ತವೆ. ಫಸ್ಟ್ ಏನೇನ ಮಾನಸಿಕ ತ್ರಾಸ ಬಂದಿದ ಮೇಲೆ ಫಸ್ಟ್ ನೀವು ಯಾರನ್ನ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಟೀಚರ್ ಇರ್ಬೋದು, ಅವ್ರ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಡಿ, ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಂಡಿದ್ರೆ ಅವರಿಂದ ಸ್ವಲ್ಪ ಸಹಾಯಗಳು ನಿಮ್ಗೆ ಬರ್ತವೆ. ಅದನ್ನು ಆಗ್ತಾ ಇಲ್ಲ ಅಂದ್ರೆ ಎರಡು ವೈದ್ಯಗಳು ಇರ್ತಾರೆ, ಸೈಕಾಲಜಿಸ್ಟ್ ಅಂಡ್ ಸೈಕಿಯಾಟ್ರಿಸ್ಟ್. ನೀವು ಫಸ್ಟ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕೌನ್ಸಿಲಿಂಗ್ ತಗೊಳ್ಳೋದು, ಅವ್ರ ಸಲಹೆಗಳು ಎಲ್ಲ ತಗೊಂಡು ಆ ತರ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು. ಅದರಿಂದನೂ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಸೈಕಿಯಾಟ್ರಿಸ್ಟ್ ಹತ್ರ ಬಂದು ನಿಮ್ಗೆ ಏನ್ ತ್ರಾಸಿದ ಹೇಳಿದ್ರೆ ಅದ್ರ ಪ್ರಕಾರ ಅವರು ಮೆಡಿಸಿನ್ ಕೊಡ್ತಾರೆ. ಇದು ಏರ್ಕನ ತ್ರಾಸಿದೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ಕಾಲೇಜ್ ಓಪಿಡಿ ನಂಬರ್ 13, ಸೊ ಮಾನಸರೋಗ ಡಿಪಾರ್ಟ್ಮೆಂಟ್ ಮಾನಸೋಲ್ಲಾಸ ಓಪಿಡಿ ಇರುತ್ತೆ, ಅದರಿಂದ ನಾವು ಎಲ್ಲರಿಗೆ ಸಹಾಯಗಳು ಕೊಡ್ತೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರ ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನ್ನಿಸಾ ಬೇಗಮ್ ಶೇಖ್ ಅವರು ಕಾರ್ಯಕ್ರಮದಲ್ಲಿ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮ. ಸ್ನೇಹಿತರೆ, ಇಂದು ವಿಶ್ವ ತಂಬಾಕು ವಿರೋಧಿ ದಿನ, ವರ್ಲ್ಡ್ ನೋ ಟೊಬ್ಯಾಕೋ ಡೇ. ಈ ದಿನದ ಅಂಗವಾಗಿ ತಂಬಾಕು ಸೇವನೆಯಿಂದ ಬಾಯಿಯ ಆರೋಗ್ಯದ ಮೇಲೆ ಹಾಗೆಯೇ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತವೆ, ಅದರಿಂದ ಹೇಗೆ ದೂರ ಇರಬಹುದು ಎಂಬುದರ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳುವುದಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದ ಡಿಪಾರ್ಟ್ಮೆಂಟ್ ಆಫ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ವಿಭಾಗದ ಲೆಕ್ಚರರ್ ಆದಂತಹ ಡಾಕ್ಟರ್ ದಾನೇಶ್ವರಿ ಕೋಸ್ಟಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೇಡಮ್ ಮೊದಲಿಗೆ ಹೇಳಿ, ಈ ಒಂದು ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ, ಇದರ ಒಂದು ಮೂಲ ಉದ್ದೇಶ ಏನು ಅಂತ? ಮೇಡಮ್,
1: ವಿಶ್ವ ತಂಬಾಕು ರಹಿತ ದಿನಾಚರಣೆ ಇದು 1987 ಇದನ್ನ ಆಚರಣೆ ಮಾಡುತ್ತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದಟ್ ಇಸ್ WHO ಅಂತೇವಿ, ಅವರು 1987 ಯಾವುದಕ್ಕೆ ಆರ್ಗನೈಸ್ ಬಹುತೇಕ ನೀವು ಅಂತಿರ್ಬೋದು 1987 ಆಚರಣೆ ಮಾಡ್ತೀವಿ, ಆದ್ರೆ ನಮ್ಗೆ ಗೊತ್ತಿಲ್ಲ ಅಂತ. ಈಗ ನಮಗ ಅದ್ರದ್ದು ಅರಿವು ಇದೆ ಅಥವಾ ನಮಗೆ ಗೊತ್ತಾಗಿದೆ ಅಂದ್ರೆ ಆಲ್ ಥ್ಯಾಂಕ್ಸ್ ಟು ಸೋಷಲ್ ಮೀಡಿಯಾ. ಅಥವಾ ಮುಂಚೆನು ಮಾಡ್ತಿದ್ದೇವೆ, ಬಟ್ ಅಷ್ಟು ಯಾರಿಗೂ ಅವೇರ್ನೆಸ್ ಇರಕ್ಕಿಲ್ಲ. ಈಗ ಅದು ಅವೇರ್ನೆಸ್ ಯಾಕಿದೆ ಅಂತಂದ್ರೆ ಮಂದಿ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ. ಮಂದಿ ಅನ್ನೋಕ್ಕಿಂತ ಜನರು ಫ್ರಮ್ ಸಣ್ಣ ಹುಡುಗರು ಹುಡುಗಿಯರ್ದಿಂತರೂ ವಯಸ್ಸಾಗಿದ್ದವ್ರನ್ನ ಉಪಯೋಗ ಮಾಡ್ತಾರ. ಸೊ ಅಟ್ಲೀಸ್ಟ್ ಆ ದಿವಸ ಈ ತಂಬಾಕ್ದಿಂತ ಏನು ಹಾನಿಕಾರಕ ಏನು ಆಗ್ತಿದೆ ನಮ್ಮ ದೇಹಕ್ಕೆ ಅಥವಾ ನಮ್ಮ ಎನ್ವೈರ್ಮೆಂಟ್ಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಆ ದಿವಸ ಅವೇರ್ನೆಸ್ ಸಲುವಾಗಿ ಅದನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಈ ವರ್ಷದ ಥೀಮ್, ಎವ್ರಿ ಇಯರ್ ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ. ಸೊ ಈ ವರ್ಷ ಥೀಮು ದಟ್ ಇಸ್ ಅನ್ಮಾಸ್ಕಿಂಗ್ ದ ಅಪೀಲ್ ಕೌಂಟರಿಂಗ್ ದ ನಿಕೋಟಿನ್ ಟಬಾಕೋ ಅಡಿಕ್ಷನ್ ಅಂತಂದ್ರೆ ಮನವಿಯನ್ನು ಬಹಿರಂಗ ಪಡಿಸುವುದು. ಈಗ ನಾವು ಏನಾದರೂ ಹೇಳ್ತೇವೆ ಏ ಅದರಲ್ಲಿ ಏನಾಗಂಗಿಲ್ಲ. ಸೊ ಬೇಸಿಕಲಿ ದ ಇಂಡಸ್ಟ್ರಿ ಸೇಸ್ ದಟ್ ಇಲ್ಲ ಅದರಲ್ಲಿ ಏನು ಆಗಂಗಿಲ್ಲ, ನೀವು ಉಪಯೋಗ ಮಾಡ್ರಿ ಅಂತ. ಸೊ ಅವೇರ್ನೆಸ್ ಅವ್ರದ್ದು ದ ಇಂಡಸ್ಟ್ರೀದು ಏನು ಕೆಲಸ ಇದೆ ಅದು ಅವರು ಪ್ರಾಡಕ್ಟ್ ಸೆಲ್ ಮಾಡೋದು. ಬಟ್ ಅಟ್ ದ ಸೇಮ್ ಟೈಮ್ ಈಗ ಅದನ್ನು ವಿಷಕಾರಿಕ ಐತಿ ಅದನ್ನು ತಿನ್ರಿ

0: ಈಗ ಇಂಪ್ರೂವ್ ಮಾಡ್ಯಾರು. ದೋ ಪ್ಯಾಕೇಜಿಂಗ್ ಈಗ ಹೇಳ್ತಾರ ಗೌರ್ಮೆಂಟ್ ಕಿ ಪ್ಯಾಕೇಜ್ ಮೇಲೆ ಅದು ಕ್ಯಾನ್ಸರ್ದ ಜಾಸ್ತಿ ಇದಿರಬೇಕು. ಸೊ ಅದಕ್ಕೆ ಚಿತ್ರಕ್ಕಿಂತ ಬೇರೆ ಏನಾದರೂ ಅದನ್ನ ಮಾಡಿಫಿಕೇಶನ್ ಮಾಡಿ ಅದನ್ನ ಸೆಲ್ ಮಾಡಕ್ಕೆ ಅದನ್ನ ಟ್ರೈ ಮಾಡ್ತಾರೆ. ಸೊ ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಏನಾಗಿದೆ, ಈಗ ಟಬ್ಯಾಕೋದ ಪ್ರಾಡಕ್ಟ್ಸ್ ಅನ್ನೋಕ್ಕಿಂತ ದೇ ಹ್ಯಾವ್ ಚಿವಿಂಗಮ್ಸ್ ಕ್ಯಾಂಡೀಸ್, ಓಕೆ, ಏನಾದರೂ ಅದನ್ನ ಚೆನ್ನಂಗೆ ಅದಕ್ಕೆಲ್ಲ ಆಕರ್ಷಕ ಇದು ಪ್ಯಾಕೇಜಿಂಗ್ ಮಾಡಿ ಅದನ್ನು ಸೆಲ್ ಮಾಡ್ತಾರೆ. ಸೊ ಈ ದಿವ್ಸ್ ಅಟ್ಲೀಸ್ಟ್ ಅವೇರ್ನೆಸ್ ಟು ಇಡೀ ಜಗತ್ತೊಳಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇದನ್ನೊಂದು ಆಚರಣೆ ಮಾಡ್ತೀವಿ. ಸೊ ಇನ್ನೊಂದು ನಿಮಗೆ ಹೇಳೋದಂತಂದ್ರೆ ರೀ, ಇಂಡಿಯಾ ಒಳಗೆ ನಮ್ಮ ಭಾರತ ದೇಶೊಳಗೂ ನಿಯರ್ಲಿ 13 ಲಕ್ಷ ಅಥವಾ 14 ಲಕ್ಷ ಹುಡುಗರು, ಸಣ್ಣ ಹುಡುಗರು 13-15 ವರ್ಷನೇ ಅವರು ತಂಬಾಕು ಉಪಯೋಗ ಮಾಡ್ತಾರೆ. ಸೊ ವಿಚಾರ ಮಾಡ್ರಿ, 13 ವರ್ಷ ಹುಡುಗರು ಅಥವಾ ಇವರು ಸಾಲಿ ಕಲಿಯೋ ವಯಸ್ಸಿನಲ್ಲಿ ಅವ್ರು ಏನಾದರೂ ಇಂಥದ್ದು ಟ್ರೈ ಮಾಡತ್ತಾರಂತಂದ್ರೆ ವೇರ್ ಆರ್ ವಿ ಹೆಡ್ಡಿಂಗ್?
1: ಈಗ ಯುವಕರಾಗ್ಲಿ ಹುಡುಗರಾಗ್ಲಿ ಇದಕ್ಕೆ ಆಕರ್ಷಿತರಾಗ್ತಾರೆ ಪ್ಯಾಕೇಜಿಂಗ್, ಅದೊಂದೇ ಕಾರಣ ಆಗುತ್ತಾ ಬೇರೆ ಏನೆಲ್ಲ ಕಾರಣ ಇದೆ ಮೇಡಮ್ ಅದಕ್ಕೆ ಇಷ್ಟು ಆಕರ್ಷಕರಾಗೋದಕ್ಕೆ?
0: ಫಸ್ಟ್ ಸಣ್ಣ ಹುಡುಗರು ಏನಿರ್ತಾರಲ್ಲ ಅವ್ರಿಗೆ ದೇ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ, ಏನಾದ್ರೂ ಹೊಸ ಟ್ರೈ ಮಾಡೋದಿರ್ತೈತಿ. ನಾವ್ ಯಾವ್ದ್ ಮಾಡ್ಬೇಡ ಅಂತಾರ ಅದನ್ನ ಮಾಡೋದಿರ್ತೈತಿ. ಫ್ರೆಂಡ್ಸ್, ಎಸ್, ಪಿಯರ್ ಪ್ರೆಷರ್ ಅಂತೀವಿ. ಫ್ರೆಂಡ್ಸ್ ಎಲ್ಲಾರೂ ಮಾಡ್ತಾರ ಅಂತಂದ್ರೆ ನಡಿ ಏನಾಗಂಗಿಲ್ಲ, ಟ್ರೈ ಮಾಡೋನು, ಅವ್ರು ಟ್ರೈ ಮಾಡ್ತಾರು, ನಾವ್ ಆ ಗ್ರೂಪ್ನಾಗ ಇರ್ಬೇಕು ಅನ್ನೋದಿತ್ತಂತಂದ್ರೆ ಅವ್ರಿಗೆ ಟ್ರೈ ಮಾಡೋದಿರ್ತೈತಿ ಏನಾದ್ರೂ ಹೊಸದು. ಆಮೇಲೆ ಇನ್ನೊಂದು, ಇಲ್ಲ ನಮ್ಮ ಹೀರೋ ಹೀರೋಯಿನ್ಸ್ ಅವ್ರು ಟ್ರೈ ಮಾಡ್ತಾರು, ಸೊ ನಾವ್ ಯಾಕೆ ಮಾಡಬಾರ್ದು. ಸೊ ಈಗ ಎಷ್ಟೊಕೊಂಡು ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತೇವ್ರಿ, ದಸ್ ಫಿಲ್ಮ್ ಸ್ಟಾರ್ಸ್ ಆತು, ದೇ ಎಂಡೋರ್ಸ್ ಕಿ ಏನಾಗಂಗಿಲ್ಲ ಜುಬ ಅಂದ್ರೆ. ಸೊ ಅದನ್ನ ಒಂದು ಆಕರ್ಷಣೆ ಇರ್ತೈತಿ, ನನಗೆ ಹೀರೋಗತೆ ನಂಗೆ ಆಗೋದಿದೆ, ಸೊ ಅದನ್ನ ತಿಂದ್ರೆ ನಾನು ಫುಲ್ ಇದಿರ್ತೇನೆ ಅಂತ ಅನ್ನೋದು ಇದಿರ್ತೈತಿ. ಸೊ ಬೇಸಿಕಲಿ ದೇ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಏನಿದೆ ಅನ್ನೋದು.
1: ಈಗ ಮೇಡಮ್ ಅದೇ, ಒಮ್ಮೆ ಪ್ರಯತ್ನ ಮಾಡಿದ್ರೆ ಏನು ಆಗೋದಿಲ್ಲ ಅಥವಾ ಯಾವಾಗ್ಲಾದ್ರೂ ಒಂದೊಂದು ತಗೊಳ್ತೀನಿ ಅಂತ ಹೇಳ್ತಿರ್ತಾರೆ, ಅದು ಎಷ್ಟು ಅಪಾಯಕಾರಿ ಅಂತ?
0: ಈಗ ಜಾಸ್ತಿ ಮಂದಿ ಹೇಳ್ತಾರೆ, ನನ್ನ ಪೇಷಂಟ್ಸ್ ಬಂದಿರ್ತಾರು, ಬಂದಾಗ ತಂಬಾಕು ತಿನ್ಬೇಡ್ರಿ ಅಂತ ಹೇಳಿದ ಮೇಲೆ ಅವ್ರು ಅಂತಾರೆ, ಇಲ್ರಿ ಮೇಡಮ್ ನಾವು ಒಂದ ತಿಂತೇವಿ, ಎರಡ ತಿಂತೇವಿ ಅಥವಾ 10 ತಿಂತೇವಿ. ಅದ್ ಹೆಂಗಾಗ್ತೈತಿ ಗೊತ್ತ್ರಿ, ಇಲ್ಲ ನಾನು 10ನೇ ಮಾಡಿದೆ ಬಿದ್ರು ಸಾಯ್ತಾರು, 30ನೇ ಮಾಡಿದಿಂತರ ಹೋಗಿ ಬಿದ್ರು ಸಾಯ್ತಾರು. ಸೊ ಅಟ್ ದ ಎಂಡ್ ಅವರು ಏನಿದ್ರು ಅದು ಹಾನಿಕಾರಕ. ಸೊ ನೀವು 1 ತಿನ್ರಿ, 10 ಪ್ಯಾಕೆಟ್ ತಿನ್ರಿ, ಏನಾಗಂಗಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಒಮ್ಮೆ ನಮ್ಗೆ ಗೊತ್ತೈತಿ ತಂಬಾಕು ನಮ್ಮ ದೇಹಕ್ಕೆ ಹಾನಿಕಾರಕ ಐತೆ ಅಂತಂದ್ರೆ ನಾವು ಅದನ್ನು ಮುಟ್ಟಂಗಿಲ್ಲ. ಈಗ ಇಲಿ ಔಷಧ ಇರ್ತೈತ್ರಿ, ನಾವು ಯಾರಾದರೂ ಏನು ನಡಿ ಅದನ್ನು ಇದಾಗ್ತೈತೆ ಅಂತ ಯಾರೂ ತಿನ್ನಂಗಿಲ್ಲ. ಅದು ಗೊತ್ತೈತಿ ಟಬ್ಯಾಕೋ, ಅದು ಟಬ್ಯಾಕೋ ಮೇಲೆ ಹೆಂಗೆ ನಾವು ಪಾಯ್ಸನಸ್, ಟಬ್ಯಾಕೋ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಬರೀತೇವೆ, ಪಾಯ್ಸನಸ್ ಅಂತ ಯಾರೂ ಬರೆಯಂಗಿಲ್ಲ, ಬಿಕಾಸ್ ಅವ್ರಿಗೂ ಸೇಲ್ ಮಾಡೋದು ಇರ್ತೈತಿ. ಸೇಮ್ ಅದು ಪಾಯ್ಸನ್ ಅನ್ನೋದು ಗೊತ್ತಿದ್ರು ನಮಗೆ ಮನುಷ್ಯಾಗ ಅದು ಚಟ ಹತ್ತು ಬಿಟ್ಟಿದೆ.
1: ಮೇಡಮ್ ಈಗ ಸಿಗರೇಟು ಮತ್ತೆ ತಂಬಾಕು ಇವು ಎರಡರಲ್ಲಿ ಯಾವುದು ಹೆಚ್ಚು ಅಪಾಯಕಾರಿ ಅಂತ?
0: ಎರಡು ಅಪಾಯಕಾರಿ. ಹೆಂಗ್ ಕೊರ್ತ್ರಿ, ಬೋತ್ ಆ ಬ್ರದರ್ ಸಿಸ್ಟರ್ಸ್, ಅಣ್ಣ ತಮ್ಮ ಇದ್ದಂಗ ಒಂದ ಫ್ಯಾಮಿಲಿ, ಓಕೆ. ಸೊ ನೀವು ಒಂದ್ ಫ್ಯಾಮಿಲಿ ಒಳಗೆ ಯಾರು ಜಾಸ್ತಿ ಅಪಾಯ ಅದನ್ನ ಅನ್ನಕ್ ಬರಂಗಿಲ್ಲ, ಯಾರು ಈಕ್ವಲಿ. ಈಗ ಹೆಂಗಿದೆ, ಸಿಗರೇಟ್ ನಲ್ಲಿ 4,000 ಕೆಮಿಕಲ್ಸ್ ಇರ್ತಾವ್ರಿ. ಸೊ ಆ 4,000 ಕೆಮಿಕಲ್ಸ್ ಒಳಗು 60 ಕ್ಯಾನ್ಸರ್ ಉಂಟು ಮಾಡುವಂತ ಕೆಮಿಕಲ್ಸ್ ಇರ್ತಾವ. ಆಮೇಲೆ ಗುಟ್ಕಾನಲ್ಲಿ 3,000 ಕೆಮಿಕಲ್ಸ್ ಒಳಗು ಮತ್ತು 100 ಕೆಮಿಕಲ್ಸ್ ಇರ್ತಾವು ಕಿ ಅದು ಕ್ಯಾನ್ಸರ್ ಉಂಟು ಮಾಡುತ್ತೆ. ಸೊ ಇದ್ರದಿಂತ ಏನಾಗ್ತೈತಿ, ಬರೀ ನಾವು ಇಲ್ಲ ನಾವು ತಂಬಾಕು ಒಳಗೆ ನಾವು ಬರೀ ತಂಬಾಕು ತಿಂತೇವ್ರಿ ಅದಕ್ಕೆ ಏನಾಗಂಗಿಲ್ಲ, ತಂಬಾಕು ಒಳಗೂ ಬೇರೆ ಕೆಮಿಕಲ್ಸ್ ಇರ್ತಾವು, ಅದು ಮಂದಿಗೂ ಅದು ಅವೇರ್ನೆಸ್ ಇದಿಲ್ಲ. ಸೊ ಆಮೇಲೆ ಅವ್ರು ಹೆಂಗೆ ರಿಲೇಟ್ ಮಾಡ್ತಾರೆ, ಇಲ್ಲ ನಮ್ಮ ಊರೊಳಗೆ ಎಷ್ಟೊಕೊಂಡು ಮಂದಿ ತಿಂತಾರೋ ಅವ್ರಿಗೆ ಏನಾಗಿಲ್ಲ, ಸೊ ನನಗೂ ಏನಾಗಂಗಿಲ್ಲ ಅನ್ನೋ ಇದಿರ್ತೈತಿ. ಸೊ ಈಕ್ವಲಿ ನೀವು ಗುಟ್ಕಾ ತಿನ್ರಿ, ತಂಬಾಕು ತಿನ್ರಿ, ಅಡಕೆ ಚೀಟ್ ತಿನ್ರಿ ಅಥವಾ ಸಿಗರೇಟ್ ಸೇದ್ರಿ, ಬೀಡಿ ಸೇದ್ರಿ, ಇಟ್ ಇಸ್ ಹಾನಿಕಾರಕ, ಇಟ್ ಇಸ್ ಇಂಜುರಸ್.
1: ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಈ ಸಿಗರೇಟ್ ಅಂತ ಬಂದಿದೆ, ಅದು ಹೇಗೆ ಹೇಗೆ ಅಂತ, ಅದು ಅಪಾಯಕಾರಿ ಅಲ್ವಾ? ಅಥವಾ
0: ಅದು ಅಪಾಯಕಾರಿ. ಈಗ ನಾನು ನಿಮಗೆ ಹೇಳಿದ್ದೇನಲ್ಲ ಸಣ್ಣ ಹುಡುಗರಿಗೆ ಹೆಂಗೆ ಆಕರ್ಷಣೆ ಮಾಡ್ತಾರ ಅಂತಂದ್ರೆ, ಎಸ್, ಈ ಸಿಗರೇಟ್ಸ್ ಅನ್ನೋದು ಇರ್ತೈತಿ. ಮಂದಿಗ ಏನಿಸ್ತೈತಿ, ಇಲ್ಲ ಅದರಲ್ಲೇ ಏನೂ ಆಗಂಗಿಲ್ಲ, ಅದ್ರ ಹಾನಿಕಾರಕ್ಕೆ ಇಲ್ಲ ಅದರಲ್ಲಿ ಅಂತ ಇದು ಮಾಡ್ತಾರೆ. ಬಟ್ ಈ ಸಿಗರೇಟ್ಲಿ ಹೆಂಗ್ ವೇಪಿಂಗ್ ಅಂತ, ಈಗಿನ ಜನರೇಷನ್ ವೇಪಿಂಗ್ ಅಥವಾ ಅದು ಜಸ್ಟ್ USP ಗತೆ ಇರ್ತೈತಿ, ಜಸ್ಟ್ ಬಾಯಾಗ ಹಾಕಿ ಅದನ್ನ ವೇಪ್ ಮಾಡ್ತಾರೆ. ಸೊ ನಿಕೋಟಿನ್ ನಾವು ತಂಬಾಕು ಬೀಡಿ ಅಥವಾ ಸಿಗರೇಟ್ ಸೇದೋದಕ್ಕಿಂತ ಜಾಸ್ತಿ ಇದ್ರಾಗ ನಿಕೋಟಿನ್ ಪ್ರೊಡಕ್ಷನ್ ಇರ್ತೈತಿ. ಅದರಲ್ಲಿ ಏನಿರ್ತದೆ, ಹೊಗೆ ಇರ್ತೈತಿ, ಇದರಲ್ಲಿ ಹೊಗೆ ಪ್ಲಸ್ ಏರೋಸೋಲ್ ಅಂತೀವಿ ನಾವು, ನೀರಿನ ಅಂಶನೂ ಇರ್ತೈತಿ, ಅದರದಂತರ ಇನ್ನೂ ಜಾಸ್ತಿ ಅಪಾಯಕಾರಿ. ಸೊ ಏನಿದ್ರು ನಿಕೋಟಿನ್ ವಿತ್ ಕೆಮಿಕಲ್ಸ್, ಸೊ ಕೆಮಿಕಲ್ಸ್ ಅಂತರೂ ಹೆಂಗಿರ್ತೈತಿ, ಹೆವಿ ಕೆಮಿಕಲ್ಸ್ ಇರ್ತೈತಿ. ಸೊ ನಮ್ಮ ಇಡೀ ದೇಹಕ್ಕೆ ಅದು ಪ್ರಾಬ್ಲಮ್ ಉಂಟು ಮಾಡುತ್ತೆ.
1: ಮೇಡಮ್, ಇನ್ನು ತಂಬಾಕು ಸೇವನೆಯಿಂದ ಬಾಯಿ ಮತ್ತು ಹಲ್ಲಿನ ಮೇಲೆ ಯಾವ ರೀತಿ ಪರಿಣಾಮವು ಕಾಣಿಸ್ಕೊಳ್ಳುತ್ತೆ ಅಂತ?
0: ಈಗ ನಾನು ಆಸ್ ಅ ಡೆಂಟಿಸ್ಟ್, ನಾವು ಫಸ್ಟ್ ನಾವು ನೋಡಿದ ತಕ್ಷಣ ಯಾರಾದರೂ ಸ್ಮೈಲ್ ಮಾಡಿದ್ರೆ ನಾವು ಹೇಳ್ತೇವೆ ಓಕೆ ನೀವು ತಂಬಾಕು

0: ಕುಡಿತೀರಿ ಅಥವಾ ಗುಟ್ಕಾ, ಒಬ್ಬೊಬ್ರು ಅಂತಾರೆ ಇಲ್ರಿ ನಾವು ಇಲ್ಲ ಚಹಾ ಜಾಸ್ತಿ ಕುಡಿತೇವೆ ಅದು. ಬಟ್ ನಾವು ಹೆಂಗೆ ಎಕ್ಸಾಮಿನೇಷನ್ ಮಾಡ್ಕೊತ ಹೋಗ್ತೇವ್ರಿ, ನಾವು ನೋಡ್ತೇವಿ ಫಸ್ಟ್ ಹಲ್ಲು ಸ್ವಚ್ಛ ಇರಂಗಿಲ್ಲ. ಯೂಶ್ವಲಿ ಹಲ್ಲು ಹೆಂಗಿರುತ್ತೆ, ಯಾರಾದ್ರೂ ಮಂದಿ ನಮ್ ನೋಡಿ ನಕ್ರ ಅಂದ್ರೆ ನಾವು ಎಷ್ಟ್ ಚಂದ ಹಲ್ಲದಾವಲ್ಲ, ಹಿಂಗ ಇದ್ರಗತೆ ಮುತ್ತಿನಂತ ಹಲ್ಲದಾವು ಅಂತ ನಾವು ಯೂಶ್ವಲಿ ಕಮೆಂಟ್ ಮಾಡ್ಬೋದು. ಇವ್ರದ್ದು ಹಲ್ಲು ಹೊಲಸಿರ್ತೈತಿ ಫುಲ್, ಅದಲ್ದ ಬಾಯಿ ವಾಸನೆ. ಯಾರಾದ್ರೂ ಬಂದ್ರು, ಈಗ ಒಂದ್ ನಿಮಗೆ ಎಕ್ಸಾಂಪಲ್ ಕೊಡ್ತೇನ್ರಿ, ಯಾರಾದ್ರೂ ತಂಬಾಕ್ ತಿಂತಾರು ಅಥವಾ ಗುಟ್ಕಾ ತಿಂತಿರ್ತಾರ ಮನ್ಯಾಗ, ಯಾರಾದ್ರೂ ಬಂದ್ರಂದ್ರ ಕುಂತು ಆರಾಮ್ ತಂಬಾಕ್ ತಿಂತಿರ್ತಾರ, ಯಾರಾದ್ರೂ ಬಂದ ತಕ್ಷಣ ಪಟ್ ದಿಶಿ ಒಳಗ್ ಹೋಗಿ ಬಾಯಿ ತಕೊಂಡ್ ಬರ್ತಾರ. ಯಾಕೆ ಬಾಯಿ ತಕೊಂಡ್ ಬರ್ತಾರ ಅಂದ್ರ ಅವ್ರಿಗೆ ಹಾ ಬಂದವ್ರಿಗೆ ನಾವು ಗ್ರೀಟ್ ಮಾಡ್ಬೇಕು. ಸೊ ನಿಮಗ್ ಗೊತ್ತೈತಿ ಅದಕ್ಕೆ ನಮಗ್ ಹಲ್ಲು ಸ್ವಚ್ಛ ಇಲ್ಲ, ಅದಕ್ಕ ತನಕ್ ಸರಿ ಅನ್ಸಂಗಿಲ್ಲ, ಅದಕ್ಕ ನಾ ಹೋಗಿ ಉಗುಳ್ ಬಂದೇನ ಅಂತ ಹೇಳ್ತಾರ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಡೀ ದೇಹಕ್ಕ ಅದ್ ಪ್ರಾಬ್ಲಮ್ ಉಂಟು ಮಾಡ್ತೈತಿ ಅಂತ. ಸೊ ಹಲ್ಲು ಸ್ವಚ್ಛ ಇರಂಗಿಲ್ಲ, ಬಾಯಿ ವಾಸನೆ ಬರುತ್ತೆ, ಅದಲ್ದ ಬಾಯಾಗ ಇಟ್ಕೊಂಡು ಬಿಳಿ ಅಥವಾ ಕೆಂಪ್ ಮಚ್ಚೆ ಇರ್ತಾವ, ಆಮೇಲೆ ಬಾಯಿ ಉರಿತೈತಿ, ಬಾಯಿ ಏನು ತಿನ್ನಾಕ್ ಬರಂಗಿಲ್ರಿ. ಅವ್ರಿಗೆ ಏನಾದ್ರೂ ತಿಂದ್ರು ಅವ್ರಿಗೆ ಬಾಯಿ ಡಿಫ್ರೆನ್ಶಿಯೇಟ್ ಮಾಡಂಗಿಲ್ಲ. ಒಮ್ಮೆ ಉಪ್ಪ ಖಾರ ಕರೆಕ್ಟ್ ಇದ್ರು ಅವ್ರು ಇಲ್ಲ ನನ್ ಖಾರ ಹತ್ತೈತಿ ಅಥವಾ ಉಪ್ಪು ಜಾಸ್ತಿ ಇದೆ ಅಥವಾ ಸಕ್ರಿಯ ಅಂಶ ಏನು ಇಲ್ಲ, ಹಿಂಗ ಅವ್ರಿಗೆ ಟೇಸ್ಟ್ ವೇರಿಯೇಷನ್ ಇರ್ತೈತಿ. ಅದಲ್ದನು ವಾಸನೆ ಮೇಲೂ ಅವ್ರಿಗೆ ಇಫೆಕ್ಟ್ ಆಗ್ಬೋದು. ಅದಲ್ದು ಬಾಯಿಗೆ ಬಿಳಿ ಅಥವಾ ಕೆಂಪ್ ಮಚ್ಚಿ ಇರೋದಿಂತರ ಅದ್ ಕಡೆ ಗಾಯ ಜಾಸ್ತಿ ಹಾಕೋತ ಹೋಗಿ ಫರ್ದರ್ ಕ್ಯಾನ್ಸರ್ನು ಆಗ್ಬೋದು. ಅದಲ್ದ ಈಗ ಜಾಸ್ತಿ ಮಂದಿ ನೋಡ್ರಿ ಅಡ್ಕಿ ಚೀಟ್ ತಿಂತಾರಲ್ಲ ಅಥವಾ ಗುಟ್ಕಾ, ಈಗ ಗುಟ್ಕಾ ತಿನ್ನೋರಿನ ಬಾಯಿ ತೆಗಿಯಕ್ ಬರಂಗಿಲ್ಲ. ಯೂಶ್ವಲಿ ಬಾಯಿ ತೆಗಿಯೋದಂತಂದ್ರ ನಾಕ್ ಬಟ್ ಒಳಗೆ ಹೋಗ್ಬೇಕು, ಬಟ್ ಅದನ್ನು ಹೋಗಾಕ್ ಬರಂಗಿಲ್ಲ. ಅವ್ರಿಗೆ ಬಾಯಿ ತೆಗಿಯೋ ಕ್ರಮ ಏನು ಕಮ್ಮಿ ಹಾಕೋತ ಹೋಗಿ ಬಾಯಿ ತೆಗಿಯಕ್ಕನ ಬರಂಗಿಲ್ಲ. ಸೊ ಇದು ಒಂದು ಮೇನ್. ಅದಲ್ದ ನೆಕ್ಸ್ಟ್ ಅದನ್ನ ಹಂಗ ತಿನ್ಕೋತ ಜಾಸ್ತಿ ತಿನ್ಕೋತ ಹೋದ್ರ ಅಂದ್ರ ಎಸ್ ದೇ ಕ್ಯಾನ್ ಎಂಡ್ ಅಪ್ ವಿತ್ ದ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಇದಾಗು. ಇದು ನಾವು ಬರೀ ಬಾಯಿದ ಹೇಳಿದ್ದು, ಇಡೀ ಶರೀರ ಮೇಲೂ ಇಫೆಕ್ಟ್ ಇದೆ. ಇಡೀ ಶರೀರ ಮೇಲೆ ಇಫೆಕ್ಟ್ ಹೆಂಗ ಆಗ್ಬೋದ್ರಿ ಮೇಡಮ್? ನೀವು ಬಾಯಿ ಇಡೀ ಶರೀರದ ಸ್ಮೋಕಿಂಗ್ಲೆ ನಾನು ಹೇಳಿದೆ ಹಲ್ಲು ಸೈಲ್ ಆಗ್ತಾವ ಅಂತದ್ ಹಲ್ ಸೈಲ್ ಯಾಕೆ ಆಗ್ತಾವ ಅಂತಂದ್ರ ಬಾಯಿ ಹೊಲಸಿರ್ತೈತೆ, ಅದಲ್ದ ಬೋನ್ ಮ್ಯಾಲ ಇಫೆಕ್ಟ್, ಎಲುಬ್ ಮ್ಯಾಲ ಇಫೆಕ್ಟ್ ಆಗ್ತೈತಿ. ಸೊ ಎಲುಬ್ ಪಳ್ಳಾಗ್ತಾವ. ಸೊ ಬರೇ ಬಾಯಿ ಒಳಗಷ್ಟೇ ಎಲುಬ್ ಇರಂಗಿಲ್ಲ, ನಮ್ಮ ಇಡೀ ಬಾಡಿದ ಏನು ಇದಿರ್ತೈತಲ್ಲ ಎಲುಬ್, ಅವು ಪಳ್ಳಾಗ್ತಾವ. ಆಮೇಲೆ ಜಾಸ್ತಿ ಅವ್ರಿಗೆ ಅಡ್ಡಾಡೋದಾತು ನಡೆ ಹಾಕೋದು ಅವ್ರಿಗೆ ಬರಂಗಿಲ್ಲ. ಯಾರು ಸ್ಮೋಕಿಂಗ್ ಮಾಡ್ತಾರಲ್ಲ ಅವ್ರ ಲಂಗ್ಸ್ ಅದನ್ನ ಅವ್ರದ್ದೇನು ಶ್ವಾಸಕೋಶ ಇರ್ತೈತಲ್ಲ ಅದು ಕಾಂಪ್ರಮೈಸ್ ಇರುತ್ತೆ. ದೆನ್ ಏಜಿಂಗ್ ಜಾಸ್ತಿ ಜಲ್ದಿ ಆಗ್ತೈತ್ರಿ. ಈಗ ಹೇಳ್ತಾರ ಒಂದ್ ಸಿಗರೇಟ್ ಸೇದಿದ್ರ ಆಯುಷ್ ಒಳಗಿಂದ 6 ಮಿನಿಟ್ ಕಮ್ಮಿ ಆಗ್ತೈತಿ ಅಂತ. ಸೊ ಹಾಗೆ ಇಡೀ ದೇಹ ಒಳಗೆ ಯಾವ್ಯಾವ ಅಂಗ ಇರ್ತೈತಲ್ಲ ಅದು ಎಲ್ಲ ಅದ್ರ ಮೇಲೆ ಎಲ್ಲ ಇಫೆಕ್ಟ್ ಇರುತ್ತೆ.
1: ಮೇಡಮ್, ಧೂಮಪಾನ ಸೇವನೆ ಮಾಡೋದ್ರಿಂದ ಬಾಯಲ್ಲಿ ಸಣ್ಣ ಗಾಯ ಆಗಬಹುದು ಅಥವಾ ಕೆಂಪು ಗುಳ್ಳೆ ಆಗುತ್ತೆ ಅಂತ ತಾವು ತಿಳಿಸಿದ್ರಿ. ಇವಾಗ ಅದನ್ನ ತುಂಬಾ ಜನ ನಿರ್ಲಕ್ಷ್ಯ ಮಾಡ್ತಾರೆ. ಯಾವ ಒಂದು ಲಕ್ಷಣಗಳು ಕಾಣಿಸಿಕೊಂಡಾಗ ದಂತ ವೈದ್ಯರನ್ನ ತಕ್ಷಣ ಭೇಟಿ ಆಗ್ಬೇಕು ಅಂತ ತಾವು ಹೇಳ್ತೀರಾ?
0: ಈಗ್ರಿ ನೀವು ಯಾರಾದ್ರೂ ತಂಬಾಕ್ ತಿನ್ನತ್ತಿದ್ರಿ ಅಂದ್ರೂ ನನ್ಗ ಅನ್ಸೋ ಮಟ್ಟಿಗೆ ಇಲ್ಲ, ನಾನು ಒಂದ್ ದಿವ್ಸ ಒಳಗನ ಬಿಡ್ತೇನೆ, ನನಗೇನಿಲ್ಲ, ನೀವು ಈಗ ಬಿಡಂದ್ರಿ ನಾ ಬಿಡ್ತೇನೆ ಅನ್ನೋ ಇದಿತ್ತಂದ್ರ ತಪ್ಪ ಕಲ್ಪನೆ ಅದು. ನಾ ಹೇಳ್ತೇನೆ ಎಸ್ ನೀವು ಬಿಡ್ಬೋದು, ನಿಮ್ದು ವಿಲ್ ಪವರ್ ಇತ್ತಂತಂದ್ರ, ನೀವು ಮನಸ್ಸು ಫುಲ್ ದೃಢ ಇತ್ತಂದ್ರ ನೀವು ಬಿಡ್ಬೋದು. ಬಟ್ ಎಸ್ ನೀವು ಒಮ್ಮಿಗ್ಲೆ 10 ವರ್ಷದ ನೀವು ತಿನ್ನೋದು ನಾ ಒಮ್ಮಿಗ್ಲೆ ಬಿಡ್ತೇನೆ ಅಂದ್ರೆ ಅದಕ್ಕೆ ಮೆಥಡ್ ಇರ್ತೈತಿ ಬಿಡಾಕ. ಸೊ ನೀವು ಪ್ಲೀಸ್ ಯಾರಾದ್ರೂ ನಿಮ್ದು ಡೆಂಟಿಸ್ಟ್ ಆತು, ನಿಮ್ ಕೌನ್ಸಿಲರ್ ಅಥವಾ ನಿಮ್ ಡಾಕ್ಟರ್ ಕಡೆ ಹೋಗಿ ನೀವು ಹೋಗಿ ಭೇಟಿಯಾಗಿ ಅವ್ರು ನಿಮಗೆ ಹೇಳ್ತಾರ್ರಿ ಪದ್ಧತಿ ಇರ್ತೈತಿ ಹೆಂಗ್ ಬಿಡ್ಬೇಕು ಅನ್ನೋದು. ಸೊ ಒಂದ್ ದಿವಸ ಒಳಗಂತರೂ ನಾವು ಬಿಡಾಕ ಸಾಧ್ಯ ಇಲ್ಲ. ಅದ್ರ ಜೋಡಿ ನೀವು ಏನಾದ್ರೂ ಸಿಗರೇಟ್ ಸೇದೋದು ಅಥವಾ ಗುಟ್ಕಾ ತಂಬಾಕು ತಿನ್ನೋದಂತ್ರ ಬಾಯಿ ಒಳಗು, ನಾ ಹೇಳಿದೆ ನಿಮಗ್ ಬಿಳೆ ಮಚ್ಚಿ ಕೆಂಪ್ ಮಚ್ಚಿ ಇರ್ತೈತಿ, ಬಾಯಿ ಉರಿಯೋದು, ಇವೆಲ್ಲ ಲಕ್ಷಣ ಏನಾದ್ರೂ ಇತ್ತಂದ್ರ ನಿಮ್ ಬಾಯಲ್ಲಿ ಏನಾದ್ರೂ ಚೇಂಜಸ್ ಇತ್ತಂದ್ರ ನೀವು ತಕ್ಷಣ ನಿಮ್ಮ ಡೆಂಟಿಸ್ಟ್ ಕಡೆ ಹೋಗಿ ಭೇಟಿಯಾಗಿ ನೀವು ಓರಲ್ ಚೆಕಪ್ ಬಾಯಿ ಚೆಕಪ್ ತಪಾಸಣೆ ಮಾಡ್ಬೇಕು. ಮತ್ ಪ್ರತಿ ಸಲ ನಾವು 5 ಗೋಲ್ಡನ್ ರೂಲ್ಸ್ ಇರುತ್ತೆ ನಾವು ಹೇಳ್ತೇವ್ರಿ, ಪ್ರತಿ 6 ತಿಂಗಳಿಗೊಮ್ಮೆ ನೀವು ಡೆಂಟಿಸ್ಟ್ ಭೇಟಿ ಆಗ್ಬೇಕು. ಈಗ ಎಲ್ಲರೂ ಹೆಲ್ತ್ ರೂಟೀನ್ ಚೆಕಪ್ ಅಂತ ಮಾಡ್ತಾರೋ ಆನ್ಯುವಲ್ ಚೆಕಪ್. ಸೊ ಹಂಗ ಆನ್ಯುವಲ್ ಚೆಕಪ್ ಆಫ್ ಬರೇ ಹಲ್ ನೋವು ಇದ್ದಾಗ ಡೆಂಟಿಸ್ಟ್ ಕಡೆ ಬರೋದಂತಿಲ್ಲ, ನಿಮ್ದು ಏನಾದ್ರೂ ಬಾಯಲ್ಲಿ ಏನಾದ್ರೂ ವೇರಿಯೇಷನ್ ಕಂಡು ಬಂತಂದ್ರೆ ನೀವು ಬಂದು ಭೇಟಿ ಆಗ್ಬಹುದು.
1: ಮೇಡಮ್, ಈಗ ಜನರು ಸಾಮಾನ್ಯವಾಗಿ ಯಾವ ಹಂತಕ್ಕೆ ಬಂದಾಗ ನಿಮ್ಮನ್ನ ಬಂದು ಭೇಟಿ ಆಗ್ತಾರೆ ಅಂತ, ದಂತ ವೈದ್ಯರನ್ನ ಬಂದು ಭೇಟಿ ಆಗ್ತಾರೆ?
0: ಸೊ ನೀವು ಇದ್ರ ಬಗ್ಗೆ ತಂಬಾಕ್ ಬಗ್ಗೆ ಹೇಳತ್ತೀರಿ. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಹೇಳಿದ್ದೇನೆ ಜಾಸ್ತಿ ಡೆಂಟಿಸ್ಟ್ ಕಡೆ ಬರೋದಂದ್ರೆ ಹಲ್ ನೋವು ಇದ್ದಾಗ. ಸೊ ವಿಶೇಷ ನಾ ತಂಬಾಕ್ ಬಿಡ್ಬೇಕಂತ ತಿನ್ನೋದ್ ಚಟ ಬಿಡ್ಬೇಕನ್ನೋ ಮಂದಿ ಕಮ್ಮಿ. ಬಟ್ ಎಸ್ ಈಗ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಷ್ಟು ನಡೀತಾವ್ರಿಲ್ಲ, ಬರೀ ನಾವು ಈಗ ನಮ್ಮ ಕಾಲೇಜ್ದಿಂತ ನಾವು ಅಥವಾ ಯೂನಿವರ್ಸಿಟಿದಿಂತ ನಾವು ಅವೇರ್ನೆಸ್ ಮಾಡ್ತೇವೆ, ಹಾಗೆ ಗೌರ್ಮೆಂಟ್ ಆಲ್ಸೋ ಅವೇರ್ನೆಸ್ ಪ್ರೋಗ್ರಾಮ್ ಇರ್ತೈತಿ. ಸೊ ಒಂದ್ ಸ್ವಲ್ಪ ಮಂದಿ ಇರ್ತಾರು ಕಿ ಎಸ್ ಅಂಜಿ ನಾವು ಬಿಡ್ಬೇಕಂತ ಮಂದಿನೂ ಬಂದಿರ್ತಾರ್ರಿ. ಒಬ್ರೊಬ್ರಂತರೂ ಏನು ಅವ್ರಿಗೆ ಗೊತ್ತಿರಂಗಿಲ್ಲ, ತಂಬಾಕ್ ತಿಂದೂ ಅವ್ರು ಟ್ರೀಟ್ಮೆಂಟ್ಗೆ ಬಂದಿರ್ತಾರೆ. ಸೊ ನೀವು ತಂಬಾಕ್ ತಿಂತೀರಿ ಅಂದ್ರೆ ಹ್ಞೂ ನಾ ತಿಂದು ಬಂದೇನೆ, ಈಗೂ ತಿಂದು ಬಂದೇನೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಇದು ಇರಂಗಿಲ್ಲ ಕಿ ನಾ ತಿಂದು ಬಂದು ಬರಬಾರ್ದಾಗಿತ್ತು ನಾ ಬಾಯಿ ಟ್ರೀಟ್ಮೆಂಟ್ಗೂ. ಆಮೇಲೆ ನಾವು ಇಲ್ಲ ನೀವು ತಂಬಾಕ್ ತಿನ್ನೋದಿಂತ್ರ ಹಿಂಗೆ ಆಗಿದೆ ಅಂತಂದ್ರೆ ಇಲ್ರಿ ನಾ ಇಷ್ಟು ವರ್ಷ ತಿಂದೇನಿ ಈಗೇನಾಗ್ತೈತಿ ಅನ್ನೋ ಮಂದಿನೂ ಅಂದ್ರೆ ಅವ್ರು ಒಪ್ಕೊಳ್ಳಂಗಿಲ್ಲ ಕಿ ನಾನು ತಂಬಾಕು ಗುಟ್ಕಾ ಅಡ್ಕಿ ಪಾನ್ ತಿನ್ನೋದಿಂತ್ರ ಹಿಂಗಾಗಿದೆ ಅನ್ನೋದು. ಸೊ ಅವ್ರಿಗೆ ಅವೇರ್ನೆಸ್ ಇರಂಗಿಲ್ಲ ಅವ್ರಿಗೂ. ಆಮೇಲೆ ಇನ್ನೊಂದು ಸ್ವಲ್ಪ ಮಂದಿ ಇರ್ತೇವೆ ರೀ, ಏನಾದರೂ ಕೆಂಪು ಮಚ್ಚಿ ಬಿಳಿ ಮಚ್ಚಿ ಅಥವಾ ಬಾಯಿ ಉರಿಯಕ್ಕೆ ಸ್ಟಾರ್ಟ್ ಆತಂದ್ರೆ ಎಲ್ಲಾದರೂ ನೋಡಿರ್ತಾರೋ ಈಗ ಇಂಟರ್ನೆಟ್ ಎರ. ಸೊ ಅದನ್ನು ನೋಡಿ ಬಂದ್ಮೇಲೆ ಅಂಜುನು ಮಂದಿ ಬಂದಿರ್ತಾರೆ, ಇಲ್ಲ ಮೇಡಮ್ ನಂಗೆ ಬಿಡೋದೈತಿ ಹೆಂಗು ಅಂತ. ಆಮೇಲೆ ಟ್ರೀಟ್ಮೆಂಟ್ ತಗೋತಾರೋ, ಟ್ರೀಟ್ಮೆಂಟ್ ಆದ್ಮೇಲೆ ಫಾಲೋಅಪ್ ಇಸ್ ಮೇನ್. ಸೊ ಫಾಲೋಅಪ್ಗೆ ಬರೋದು ಭಾಳ ಇಂಪಾರ್ಟೆಂಟ್.
1: ಮೇಡಮ್, ಈಗ ತಂಬಾಕು ಸೇವನೆಯನ್ನು ಬಿಡಬೇಕು ಅನ್ನೋದಾದರೆ ಮೊದಲ ಹೆಜ್ಜೆ ಏನನ್ನು ತೆಗೆದುಕೊಳ್ಬೇಕು ಅಂತ ತಾವು ಹೇಳ್ತೀರ?
0: ಮೊದಲ ಹೆಜ್ಜೆ ಎಸ್, ಡೆಂಟಿಸ್ಟ್ ಕಡೆ ನೀವು ಬರ್ತೀರಿ ಅಥವಾ ನಿಮ್ಮ ಕೌನ್ಸಿಲರ್ ಕಡೆ ಇದು ಮಾಡ್ತೀರಿ. ಡೆಂಟಲ್ ಟ್ರೀಟ್ಮೆಂಟ್ ಏನಿರ್ತೈತಿ, ನೀವು ಡೆಂಟಲ್ ಟ್ರೀಟ್ಮೆಂಟ್ ತಗೋಬೇಕು. ಅದಲ್ದ ನಿಮಗೆ ತಂಬಾಕು ಬಿಡ್ತೇನೆ ಅನ್ನೋದು ನಿಮ್ದು ಏನು ಮನಸ್ಸೊಳಗೆ ಬಂದಿರ್ತೈತಲ್ಲ, ಇದಕ್ಕೆ ನಾ ನಿಮಗೆ ಹೇಳೋದಂದ್ರೆ ನೀವು ಖುಷಿ ಆಗಬೇಕು. ನೀವು ಹ್ಯಾವ್ ಟು ಸೆಲ್ಫ್ ಕಾಂಗ್ರ್ಯಾಚುಲೇಟ್ ಯುವರ್ ಸೆಲ್ಫ್ ಕಿ ಎಸ್ ನಾ ಬಿಡಬೇಕನ್ನೋದು ನಾ ಪ್ರಯತ್ನ ಮಾಡತ್ತೇನಿ ಅನ್ನೋದು. ಯಾಕಂತಂದ್ರೆ ರೀ ಹೆಂಗೈತಿ ಗೊತ್ತು, ನಾವು ತಂಬಾಕು ತಿನ್ನೋ ಮಂದಿಗೆ ಊಟ ಬಿಡ್ರಿ ಅಂದಂಗೆ ಅದು ತಂಬಾಕು ಇಸ್ ಮೆದುಳಿಗೆ ಊಟ ಇದ್ದಂಗು. ಸೊ ನೀವು ನೋಡ್ರಿ ಯಾರಾದರೂ ತಂಬಾಕು ತಿಂತಿರ್ತಾರಲ್ಲ ಅವರು ಊಟ ಏನೋ ಬಿಡ್ತಾರ, ಆದ್ರೆ ತಂಬಾಕು ಬಿಡಂಗಿಲ್ಲ. ಯಾಕಂದ್ರೆ ಅವ್ರು ಅಂತಾರೆ ನಮ್ಮ ಬಾಯಾಗ ತಂಬಾಕು ಇರಲಿಲ್ಲ ಅಂದ್ರೆ ಅಥವಾ ನಾವು ಬೀಡಿ ಸಿಗರೇಟ್ಸ್ ಇರಲಿಲ್ಲ ಅಂದ್ರೆ ನಮ್ಮ ತಲೆನೂ ಓಡಂಗಿಲ್ಲ ಅಂದ್ರೆ ಅಷ್ಟು ಅವ್ರು ಎಡಿಕ್ಟ್ ಆಗ್ಯಾರ್ರಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರಿಗೆ ನಾವು ಹೇಳೋದಂತಂದ್ರೆ ಎಸ್ ನೀವು ಬಿಡ್ತೇನಂತ ನೀವು ಇದು ಮಾಡಿರಲ್ಲ, ದಟ್ ಈಸ್ ಓನ್ಲಿ ಗ್ರೇಟ್ ಓಕೆ, ದೆನ್ ನೆಕ್ಸ್ಟ್ ವಾಟ್ ಸ್ಟೆಪ್. ಸೊ ನಾವು ಒಮ್ಮಿಗ್ಲೆ ಅಂತ ಬಿಡೋಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬಸ್ತೇಕ್ ದಿವಸಕ್ಕೆ ಒಂದು 10 ಸಲ ತಿಂತಾರು, 20 ಸಲ ಸೇತಾರು ಅಥವಾ 1 ಪ್ಯಾಕೆಟ್ ಸಿಗರೇಟ್ ಸೇತಾರು. ನನ್ಗೆ ಪೇಷಂಟ್ಸ್ ನಾವು ನೋಡೇವ್ರಿ ಎಷ್ಟು ಮಂದಿ ಅಂದ್ರೆ ಲೈಕ್ ಯುನೋ 1 ಪ್ಯಾಕೆಟ್ ಸಿಗರೇಟ್ ಪರ್ ಡೇ ಸೇರ್ತಾರು ಅಥವಾ 2 ಪ್ಯಾಕೆಟ್ನೂ ಸೇರ್ಬೋದು ಅಥವಾ 1 ಸಿಗರೇಟ್ನೂ ಸೇರ್ಬೋದು. 1 ಪ್ಯಾಕೆಟ್ ಗುಟ್ಕಾನೂ ತಿನ್ಬೋದು, 1 ಪ್ಯಾಕೆಟ್ ತಂಬಾಕು ತಿನ್ಬೋದು ಅಥವಾ 10 ಪ್ಯಾಕೆಟ್ನೂ ತಿನ್ಬೋದು. ಸೊ ವೇರಿಯೇಷನ್ ಇರ್ತದೆ. ಸೊ ಅವ್ರ ಪ್ರಕಾರ ನಾವು ಹೇಳೋದಂತಂದ್ರೆ ಎಲ್ಲ ಎಸ್ ನಾವು ಅವ್ರಿಗೆ ಹೇಳ್ತೇವೆ ಏನೇನು ಫಸ್ಟ್ ಅಡ್ವೈಸ್. ಯಾರಿಗಾದ್ರೂ ನಾವು 5 ಏಜ್ ಅಂತ ಇರ್ತೇವೆ, ನಾವು ಪೈಲ ಕೇಳ್ತೇವೆ ಎಷ್ಟು ತಿಂತೀರಿ ಏನು ಅಂತ. ಆಮೇಲೆ ಅಡ್ವೈಸ್ ಅಂತರೂ ನಾವು ಮಾಡಬೇಕನು. ಅಡ್ವೈಸ್ ಮಾಡಿದ್ಮೇಲೆ ಎಸ್ ನಾವು ಎಷ್ಟು ಅವರು ತಂಬಾಕು ಮೇಲೆ ಅವಲಂಬಿತ ಆಗ್ಯಾರೋ ಅಥವಾ ಅಡಿಕ್ಟೆಡ್ ಆಗ್ಯಾರ ಅದನ್ನು ನಾವು ಎಸ್ ಮಾಡ್ತೀವಿ. ಅದಾದ್ಮೇಲೆ ಮತ್ತು ಎಸ್ ಕೌನ್ಸಿಲಿಂಗ್ ಅಲ್ದ ಮತ್ತು ಅದ್ರ ಜೋಡಿ ಏನಾದರೂ ಔಷಧಗಳು ಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಫಾಲೋಅಪ್ನು ಇರ್ತೈತಿ. ನಾವು ಈಗ ಹೆಂಗೆ ಅಡ್ವೈಸ್ ಮಾಡ್ಬೋದು ಅಂತಂದ್ರೆ ನಿಮಗೆ ಹೇಳೋದಂದ್ರೆ ಪೇಷಂಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಮುಗ್ ಬಿಡಬೇಕಂದ್ರೆ ನಾವು ಓಕೆ ದಿವಸಕ್ಕೆ ಎಷ್ಟು ತಿಂತೀರಿ ಆಮೇಲೆ ಅದನ್ನೆಲ್ಲ ಎಸ್ ಮಾಡಿ ದೆನ್ ವಿ ಸ್ಟಾರ್ಟ್. ಒಮ್ಮಿಗ್ಲಿ ಅಂತರೂ ಬಿಡಂತರೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರಿಗೆ ನಾವು ಟೈಮ್ ಕೊಡ್ತೀವಿ, ಟೈಮ್ ಫ್ರೇಮ್ ಕಿ 15 ದಿವಸ ಒಳಗೆ ನೀವು ಓಕೆ ಯು ನೀಡ್ ಟು ನೀವು ಬಿಡಬೇಕು. ಸೊ ಈ 15 ದಿವಸ ಒಳಗೆ ಅವ್ರು ಯಾರು ಬಿಡೋರಲ್ಲ ಇಡೀ ವರ್ಷದ ತಿಂದ ಬರೋದಂತಲ್ಲ, ಇದು 15 ದಿವಸ ನಾವು ಯಾಕೆ ಟೈಮ್ ಕೊಟ್ಟಿರ್ತೇವೆ ಅಂತಂದ್ರೆ ಎಸ್ ಅವ್ರ ಮನಸ್ಸು ತಮ್ಮ ಕಂಟ್ರೋಲ್ನಾಗ ಇರಬೇಕು, ಪ್ಲಸ್ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಯ್ತು ಅವ್ರ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ ಅವ್ರಿಗೆ ತಾವು ಅವ್ರ ಕಾನ್ಫಿಡೆನ್ಸ್ ಒಳಗೆ ತೊಗೋಬೇಕು. ಅವ್ರ ಸಪೋರ್ಟ್ ಇಲ್ಲದ ನನಗೇನೂ ಆಗಂಗಿಲ್ಲ, ಸೊ ನೀವು ಸಪೋರ್ಟ್ ತಗೋ ಇರ್ರಿ ಅಂತ ಅದನ್ನು ಅವ್ರು ಇದು ಮಾಡಬೇಕು. ಅಲ್ಲಿ ಅವ್ರ ಸರೌಂಡಿಂಗ್ ಎನ್ವೈರ್ಮೆಂಟ್ ಏನಿರ್ತೈತಿ, ಮನೆ ಒಳಗಾಯ್ತು ಅದನ್ನೆಲ್ಲ ಕ್ಲೀನ್, ತಂಬಾಕದ ಏನು ಅವ್ರಿಗೆ ನೆನಪು ಬರ್ತೈತಲ್ಲ ಅವೆಲ್ಲ ವಸ್ತು ಒಂದು ಸ್ವಲ್ಪ ದೂರ ಇಡಬೇಕು. ಅದಲ್ದ ಒಮ್ಮಿಗ್ಲೇನು ಬಿಡೋ ಎಷ್ಟೊಕ್ಕೊಂದು ಪೇಷಂಟ್ಸ್ ನಾನು ನೋಡೇವ್ರಿ, ಅವ್ರಂತಾರೆ ಇಲ್ರಿ ಮೇಡಮ್ ನಮ್ಗೆ ಚಲೋ ಅನಿಸ್ಲಿಲ್ಲ ತಿನ್ನಾಕ ಅಥವಾ ನನಗೆ ಯಾಕೋ ಒಂಥರ ಅನ್ನಿಸ್ತು ನಾವು ಒಮ್ಮಿಗ್ಲೇ ಬಿಟ್ಟುಬಿಟ್ಟೆ. ಆ್ಯಂಡ್ ಒಮ್ಮಿಗ್ಲೇ ಬಿಟ್ಟು ಅವ್ರು 1 ತಿಂಗಳೂ ಇರ್ಬೋದು ಅಥವಾ 1 10 ವರ್ಷನೂ ಒಮ್ಮಿಗ್ಲೇ ತಿನ್ನಲಾರ್ದನೂ ಇರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಮನುಷ್ಯಂದು ಹೆಂಗೆ ವಿಲ್ ಪವರ್ ಇದೆ ಅದು. ಅದಲ್ದ 15 ದಿವಸ ಓಕೆ, 15 ದಿವಸ ಅದು ಬರೀ ಅದ್ರ ಜೋಡಿ ನಾವು ಔಷಧನೂ ಪ್ರಿಸ್ಕ್ರೈಬ್ ಮಾಡ್ತೇವ್ರಿ, ನಿಕೋಟಿನ್ ಗಮ್ಸ್ ಪ್ಯಾಚಸ್ ಆಮೇಲೆ ಲೋಸೆಂಜಸ್ ಈಗ ವೀಕ್ಸ್ ಅದು ಹೆಂಗೆ ಇರ್ತೈತಲ್ಲ ಹಂಗೆ ಇರ್ತೈತಿ. ಆಮೇಲೆ ಪೌಚ್ ಇರ್ತೈತಿ, ಪೌಚ್ ಅಂತಂದು ಈಗ ಹೊಸದು ಬಂದಿದೆ ಅದು ಹಿಂಗೆ ಪೌಚ್ ಟೈಪ್ ಅರ್ವಿ ಇದ್ರ ಟೈಪ್ ಇರ್ತೈತಿ, ಅದು ಹಲ್ಲ ನಡು ಇಟ್ಕೋದು ಅಥವಾ ಇದ್ರ ವಸಡಿ ನಡು ಇಟ್ಕೋದು ಹಂಗೆ ಇರ್ತೈತಿ. ಸೊ ಇವೆಲ್ಲ ಅದರ ಸಪೋರ್ಟ್, ಇಟ್ ಇಸ್ ಲೈಕ್ ಕೌನ್ಸಿಲಿಂಗ್ ಜೋಡಿ ನೀವು ಔಷಧನು ಕೊಡಾತೀರಿ, ಆಮೇಲೆ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಬರೀ ನಾ ಕೌನ್ಸಿಲಿಂಗ್ ಮಾಡಿನೂ ನಾನು ಕಂಟ್ರೋಲ್ನಾಗ ಇಟ್ಕೋತೇನೆ ಅಂತಂದ್ರೆ ಎಸ್ ಪೇಷಂಟ್ಸ್ ಅದಾರ್ರಿ ಯಾರು ಬರೀ ಕೌನ್ಸಿಲಿಂಗ್ ಮೇಲೂ ಬಿಟ್ಟಿದವ್ರು ಅದಾರು. ಸೊ ಹಂಗೆ ಹೇಳೋದಂತಂದ್ರೆ ಈಗ ನಾವು ಹೆಂಗೆ ಅಡ್ವೈಸ್ ಮಾಡ್ತೇವಿ ಅನ್ನೋದು ನಾನು ನಿಮಗೂ ಹೇಳ್ಬೋದು.
1: ಮೇಡಮ್, ಇವಾಗ ತಂಬಾಕು ಬಿಡಬೇಕು ಅಂತೇಳಿ ಒಂದು ದೃಢ ಸಂಕಲ್ಪ ಮಾಡಿರ್ತಾರೆ, ಅವರಿಗೆ ಯಾವ ರೀತಿಯ ಒಂದು ಮಾನಸಿಕ ಆಗಿರ್ಬೋದು ಅಥವಾ ದೈಹಿಕ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅದನ್ನು ಅವ್ರು ಯಾವ ರೀತಿ ನಿಭಾಯಿಸ್ಬೇಕು ಅಂತ?
0: ಓಕೆ, ಫಸ್ಟ್ ಅವ್ರು ಬಿಡ್ತೇನಂತಂದ್ಮೇಲ್ರಿ ನಾವು ಫಾಲೋಅಪ್ ನಾನು ನಿಮಗೆ ಹೇಳಿದ ಪ್ರಕಾರ ಫಸ್ಟ್ ಪೇಷಂಟ್ ಜೋಡಿ ನಾವು ಅವ್ರಿಗೆ ಹೇಳ್ಬೇಕು ಎಸ್ ಬಿಡಕಷ್ಟಿದೆ, ಆದ್ರೆ ಅಸಾಧ್ಯ ಅಂತರೂ ಇಲ್ಲ. ಸೊ ಫಸ್ಟ್ ಅವ್ರಿಗೆಲ್ಲ ಮೆಂಟಲಿ ಪ್ರಿಪೇರ್ ಮಾಡಬೇಕು. ಹೆಂಗೆ ಪ್ರಿಪೇರ್ ಮಾಡ್ಬೇಕಂದ್ರೆ ಅವ್ರಿಗೆ ನಾವು ಒಂದು ಟಿಪ್ಸ್ ಕೊಡ್ತೇವ್ರಿ, ಮನಸ್ಸು ಹೆಂಗೆ ಕಂಟ್ರೋಲ್ನಾಗ ಇಟ್ಕೋದು. ಓಕೆ, ಮನಸ್ಸು ಕಂಟ್ರೋಲ್ನಾಗ ಅವು ಗ್ರೌಂಡಿಂಗ್ ಟೆಕ್ನಿಕ್ಸ್ ಇರ್ತಾವೆ, ಕೋಪಿಂಗ್ ಮೆಕ್ಯಾನಿಸಮ್ ಇರ್ತೈತಿ. ಸೊ ಅದಲ್ದ 4 Ds ಅಥವಾ 5 Ds ಅಂತ ಇರ್ತೈತಿ. ಯಾವಾಗಾದರೂ ತಂಬಾಕು ತಿನ್ಬೇಕನ್ನೋ ಆಸೆ ಬಂತಂದ್ರೆ ಏನು ಮಾಡಬೇಕು, ಅಥವಾ ಸಿಗರೇಟ್ ಸೇದೋದು ಆಸೆ ಬಂತಂದ್ರೆ ಅವಾಗ ಕೋಪಿಂಗ್ ಮೆಕ್ಯಾನಿಸಮ್ ಒಳಗೆ ಏನಾಗ್ತೈತಿ, ಅದನ್ನ ಅವ್ರು ಹೆಂಗೆ ಕಂಟ್ರೋಲ್ ಮಾಡೋದು. ಅಥವಾ ಈಗ ಯಾರಾದರೂ ಫ್ರೆಂಡ್ಸ್ ಬಂದರು, ಈಗ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರು, ಅವರೆಲ್ಲ ಸಿಗರೇಟ್ ಸೇದೋ ಮಂದಿ ಅಥವಾ ತಂಬಾಕು ತಿನ್ನೋ ಮಂದಿ ಇರ್ತಾರೆ, ಅವ್ರನ್ನ ಹೆಂಗೆ ಅವಾಯ್ಡ್ ಮಾಡೋದು ಅಂತ. ಈಗ ಡೈರೆಕ್ಟ್ಲಿ ಈಗ ನಾವು ಸಿಗರೇಟ್ ಸೇದೋ ಅವ್ರ ಗ್ರೂಪ್ ಇದೆ, ನಾನು ಅವ್ರಿಗೆ ಡೈರೆಕ್ಟ್ಲಿ ಹೇಳಕ್ಕೆ ಬರಂಗಿಲ್ಲ, ಏ ನೀವು ನನ್ನ ಕಡೆ ಬರಬೇಡ್ರಿ, ನೀವು ಸಿಗರೇಟ್ ಸೇತೀರಿ. ಸೊ ಆ ಮನುಷ್ಯ ನಿಮಗೆ ಗೊತ್ತಿರ್ಬೇಕು ನಾವು ಅವ್ರನ್ನ ಹೆಂಗೆ ಕೌಂಟರ್ ಮಾಡಬೇಕು ಅಂತ. ಇಲ್ಲ ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೇನೆ ನಿಮ್ಮ ಜೋಡಿ, ನೀವು ಮುಂದೆ ಹೋಗ್ರಿ, ಕಾಫಿ ಕುಡಿಯಾಕೋದು ಅವ್ರು ಕರೆಯಕ್ಕೆ ಬಂದಿದ್ರು ಅಂದ್ರೆ. ಸೊ ಅವ್ರನ್ನೂ ನೀವು ಓಕೆ ಸಮಾಧಾನ ಪಡಿಸ್ತೀರಿ, ಇಲ್ಲಿ ನೀವು ಕಂಟ್ರೋಲ್ ಮಾಡತ್ತೀರಿ. ಸೊ ದಟ್ ಈಸ್ ಹೌ ಕೋಪ್ ಮಾಡ್ತೀರಿ, ಅದೊಂದು. ಆಮೇಲೆ ಅದಲ್ದ ಯಾರ ಫ್ರೆಂಡ್ಸ್, ಫ್ರೆಂಡ್ಸ್ ಸರ್ಕಲ್ನು ನೀವು ಚೇಂಜ್ ಮಾಡ್ಕೋದು. ಯಾರು ತಂಬಾಕು ತಿನ್ನಂಗಿಲ್ಲ ಅಥವಾ ಸಿಗರೇಟ್ದು ಸೇದಂಗಿಲ್ಲ ಆ ಗ್ರೂಪ್ ಜೋಡಿ ಜಾಸ್ತಿ ಇರ್ಬೋದು. ಯಾರು ನೀವು ಅಂದ್ರೆ ಮೋಟಿವೇಟ್ ಮಾಡ್ತಾರೆ ನಿಮಗೆ ಸೇದ್ಬೇಡ, ಎಸ್ ಯು ಕ್ಯಾನ್ ಡೂ, ಯಾರು ಮೋಟಿವೇಶನ್ ಮಾಡ್ತಾರೆ ಅವ್ರ ಜೋಡಿ ಇರ್ಬೋದು, ಅದೊಂದು ಮಾಡ್ಬೋದು. ಅಥವಾ ಇನ್ನೊಂದು ಬೆಸ್ಟ್ ಟಿಪ್ಸ್ ಅಂತಂದ್ರೆ, ಇನ್ನೊಂದು ನಿಮಗೆ ಹೇಳೋದಂದ್ರೆ, ಇದು ಆಸೆ ಏನು ಇರ್ತೈತ್ರಿಲ್ಲ ತಂಬಾಕು ತಿನ್ನೋದು, ಜಸ್ಟ್ ಒಂದು 2-3 ಮಿನಿಟ್ ಆಸೆ ಇರ್ತೈತಿ. ಈಗ ನಿಮಗೆ ಎಕ್ಸಾಂಪಲ್ ಸಿಂಪಲ್ ಕೊಡ್ತೇನೆ, ಮೊಬೈಲ್ದು ನಾವು ಮೊಬೈಲ್ ಕಣ್ ಮುಂದಿತ್ತಂತಂದ್ರೆ ನಮಗೆ ಬೇಕನ್ನಿಸ್ತೈತಿ, ಅದು ಎಲ್ಲರ ನಾವು ಇಟ್ಟೇವಂದ್ರೆ ನಾವು ಕೆಲಸದೊಳಗೆ ನಾವು ವೇಸ್ಟ್ ಆದೇವಂತಂದ್ರೆ ನಮಗದು ಬೇಕನ್ಸಂಗಿಲ್ಲ. ಸೇಮ್ ಥಿಂಗ್ ತಂಬಾಕು ನಿಮ್ಮ ಕಣ್ ಮುಂದೆ ಇರಬಾರ್ದು. ಆಮೇಲೆ ನೀವು ತಂಬಾಕು ರಿಲೇಟೆಡ್ ಆಕ್ಟಿವಿಟೀಸ್ ನೀವು ಮಾಡುವಾಗ, ಏನಾದರೂ ಕೆಲಸ ಮಾಡುವಾಗ, ಇಲ್ಲ ನಂಗೆ ತಂಬಾಕು ಬೇಕನ ಅಂತ ಅನ್ನಿಸ್ತಂತಂದ್ರೆ ಬಾಯಾಗ ನಿಮಗೆ ಏನಾದರೂ ಬೇಕನ್ನಿಸ್ತೈತಿ, ಅದ್ರ ಬದಲು ನೀವು ಯಾಲಕ್ಕಿ ಲವಂಗು ಅಥವಾ ಏನಾದರೂ ಬಡೆ ಶೋಪ್ ಅಥವಾ ಪೇಪರ್ ಮಿಠಾಯಿ ಏನಾದರೂ ಹಾಕೊಂಡು ನೀವು ಮಾಡ್ಬೋದು. ಅದು ನಿಮಗೆ ಏನು ಆಸೆ ಇರ್ತೈತ್ರಿಲ್ಲ, ಬರೀ 2-3 ಮಿನಿಟ್ ಆಸೆ. ಫಾರ್ ಹೆಂಗೆ ಆಸೆ ಅಂತಂದ್ರೆ, ನಾವು ಈಗ ನೋಡ್ತೇವ್ರಿ ಸಮುದ್ರದ ದಂಡೆಗೆ ಹೋಗ್ತೇವಿ, ಸಮುದ್ರ ಅಲೆಗಳು ಇರ್ತಾವೆ, ಒಮ್ಮೆ ಮ್ಯಾಲ ಹೋತಂದ್ರೆ ಅದು ಕೆಳಗೆ ಬರಬೇಕನ. ಸೊ ಸೇಮ್ ನಾವು ಹೇಳ್ಕೋಬೇಕು, ಇಲ್ಲ ಇದು ಆಸೆ ನಂದು ಕಮ್ಮಿ ಆಗ್ತೈತಿ, ಎಷ್ಟೊತ್ತು ಇರ್ಬೋದು ಅದು ಆಸೆ, ಒಂದು 2-3 ಮಿನಿಟ್. ಸೊ ಅದು ಕಮ್ಮಿ ಆಗ್ತೈತಿ ಅನ್ನೋ ಆ ಟೈಮ್ಗೆ ಜಸ್ಟ್ ಶಾಂತಾಗಿ ಕಣ್ಣು ಮುಚ್ಕೊಂಡು ಕುಂತು ಏನಾದರೂ ಧ್ಯಾನ ಮಾಡ್ಬೋದ್ರಿ. ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸ್, ಡೀಪ್ ಬ್ರೀದಿಂಗ್ ಶ್ವಾಸ ಜೋರಾಗಿ ತೊಗೊಂಡು ಸೊಕ್ಕಾಸ ಬಿಡೋದು, ಅದನ್ನು ಮಾಡಿದಂತರ ಮನಸ್ಸು ಅಟ್ಲೀಸ್ಟ್ ನಾವು ಡೈವರ್ಟ್ ಮಾಡತ್ತೇವಿ. ಸೊ ಇದೊಂದು. ಅದಿಲ್ದ ನೀರು ಕುಡಿಯೋದು, ಈಗ ನೀವು ಅಂತಿರ್ಬೋದು ಮೇಡಮ್ ನೀರು ಕುಡಿಯೋದ್ರ ಏನಾಗ್ತೈತಿ ಅಂತ, ನೀರು ಕುಡಿಯೋದಂದ್ರೆ ಅಟ್ಲೀಸ್ಟ್ ಡಿಸ್ಟ್ರಾಕ್ಷನ್, ದೀಸ್ ಆರ್ ದ ಡಿಫ್ರೆಂಟ್ ವೇ ಆಫ್ ಡಿಸ್ಟ್ರಾಕ್ಟಿಂಗ್ ತಂಬಾಕು ತಿಂತರು. ಸೊ ನೀರು ಅಂದ್ರೆ ನಡೀರಿ, ನಾನು ಒಮ್ಮಿಗ್ಲೆ ನಾನು ನೀರು ಕುಡಿತೇನೆ, ಜಸ್ಟ್ ಸಿಪ್ ಬೈ ಸಿಪ್ ತಗೊಂಡ ಮೇಲೆ ನಾವು ತಂಬಾಕು ತಿನ್ನೋದು ಆಸೆ ನಾವು ಮುಂದೆ ದೂಡಾತೇವ್ರಿ. ಸೊ ಇದಕ್ಕಂತರೂ ಮಾಡಕ್ಕೆ ನಮಗೆ ಏನು ಬೇರೆದವ್ರದ್ದು ಹೆಲ್ಪ್ ಇಲ್ಲ, ಇಟ್ ಇಸ್ ಜಸ್ಟ್ ನಾವು ಮಾಡೋದು. ಸೊ ಇದನ್ನು ಮಾಡ್ಬೋದು, ಇದನ್ನು ನಾವು ಹೇಳ್ಕೊಡ್ತೇವೆ. ಸೊ ಇನ್ನೊಂದು ಥ್ಯಾಂಕ್ಫುಲ್ನೆಸ್, ಪಾಸಿಟಿವ್ ಥಿಂಕಿಂಗ್. ನಾವೆಷ್ಟು ಪಾಸಿಟಿವ್ ಇರ್ತೇವೆ, ಇಲ್ಲ ನಾನು ಬಿಡ್ಬೋದು ಅನ್ನೋದು ದೃಢ ನಂಬಿಕೆ ಏನಿರ್ತೈತಲ್ಲ, ಅದು ದಟ್ ಹ್ಯಾಸ್ ಅ ಲಾಟ್ ಆಫ್ ಎಫೆಕ್ಟ್. ಈಗ ಬರೀ ನಾ ತಂಬಾಕದಂತಲ್ಲ, ನಮ್ಮ ನಿಜ ಜೀವನ ಒಳಗೂ ಈಗ ಎಲ್ಲರೂ ಅಂತಾರೆ ಮ್ಯಾನಿಫೆಸ್ಟೇಷನ್ಸ್, ನಾವು ಪಾಸಿಟಿವ್ ಇದ್ದೇವೆ ಅಂದ್ರೆ ನಮ್ದು ಎಲ್ಲ ಕೆಲಸ ಚಲೋ ಆಗ್ತೇವೆ ಅಂತ. ನಾವೆಷ್ಟು ಪಾಸಿಟಿವ್ ಇರ್ತೇವೆ ನಮ್ಮ ಇದ್ರೊಳಗೆ ಕೆಲಸದೊಳಗೆ, ಅದು ಸೇಮ್. ಸೊ ನಾವು ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನೋಕ್ಕಿಂತ ನಾವು ಅಂತೇವೆ ಸಕಾರಾತ್ಮಕ ಸ್ವಚರ್ಚೆ. ಓಕೆ, ಸೊ ನಾವು ಪಾಸಿಟಿವ್ ಟಾಕ್, ಈಗ ನಾವು ಮುಂಜಾನೆ ಎದ್ದ ತಕ್ಷಣ ನಾವು ಎಲ್ಲರೂ ದೇವ್ರ ಮುಂದೆ ಕುಂಡಿರ್ತೇವೆ. ಸೊ ನಾವು ಹೇಳೋಕ್ಕಿಂತ ಮುಂಚೆ ಒಬ್ಬೊಬ್ಬರು ಕುಂತು ಒಂದು 10 ನಿಮಿಷ ಧ್ಯಾನ ಮಾಡಿ ಮುಂದಿನ ಕೆಲಸ ಮಾಡ್ತಾರೆ. ಸೊ ಅವ್ರು ಯಾರು ತಂಬಾಕು ತಿನ್ನೋರ್ ಮಂದಿ ಇರ್ತಾರಲ್ಲ, ಆ 10 ನಿಮಿಷ ಅವ್ರು ಕಂಟ್ರೋಲ್ ನಾ ಮನಸ್ಸು ಹೆಂಗೆ ಇದು ಮಾಡ್ಬೋದು, ದಿವಸಕ್ಕೆ 100 ಸಲ ನಾ ತಿನ್ನಂಗಿಲ್ಲ ಅಂತ ಅವ್ರು ಅಂದ್ರೆ ಅದು 10 ಪ್ಯಾಕೆಟ್ ತಿನ್ನೋದು ಅವ್ರು 4 ಪ್ಯಾಕೆಟ್ಗೂ ಬರ್ಬೋದು. ಸೊ ಇಟ್ ಇಸ್ ಅಬೌಟ್ ಆಲ್ ಪಾಸಿಟಿವಿಟಿ, ನಮ್ಮ ಎನ್ವೈರನ್ಮೆಂಟ್ ಪಾಸಿಟಿವ್ ಇರಬೇಕು. ಅದಲ್ದ ಇನ್ನೊಂದು, ಯಾವಾಗಾದರೂ ತಂಬಾಕು ತಿನ್ಬೇಕನ್ನೋದು ಇದು ಇಚ್ಛೆ ಬಂತು ಅಥವಾ ಸಿಗರೇಟ್ ಸೇದು, ಸೊ ಅವ್ರಿಗೆ ಅವಾಗಲ ಅರಿವು ಇರ್ಬೇಕ್ರಿ, ಈ ತಂಬಾಕು ದಿಂತ್ರ ನನಗೆ ಏನು ದೇಹಕ್ಕೆ ಏನಾಗತೈತಿ, ಆಮೇಲೆ ನನ್ನ ಫ್ಯಾಮಿಲಿಗೆ ಏನು ಇಫೆಕ್ಟ್ ಆಗ್ಬೋದು, ನಾ ಫೈನಾನ್ಷಿಯಲಿ ಏನಾಗ್ಬೋದು. ಸೊ ಇವು 3 ಅವ್ರು ಕನೆಕ್ಟ್ ಮಾಡ್ಕೋಬಹುದು. ಸೊ ಇದರಿಂದ ಅವ್ರದ್ದು ತಿನ್ನೋ ಆಸೆನೂ ಕಮ್ಮಿ ಆಗ್ತೈತಿ. ಆಮೇಲೆ ಅವ್ರಿಗೆ ಪಾಸಿಟಿವ್ ಟಾಕ್ ಅಗೇನ್, ಇಲ್ಲ ನನಗೆ ಆಗ್ತೈತಿ ನಾ ಮಾಡ್ಬೋದು. ಸೊ ದಿಸ್ ಇಸ್ ಅರಿವು ಇರ್ಬೇಕು ನಾನು ತಿನ್ನೋ ಮುಂದೆ. ಸೊ ಇದೆಲ್ಲ ಮಾಡೋ ಮಟ್ಟ ಅವ್ರಿಗೆ ತಿನ್ನೋದು ಏನಿರ್ತೈತಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ದಿಸ್ ಇಸ್ ನಾವು ಕಾಗ್ನೇಟಿವ್ ಥೆರಪಿ ಅಂತಿರ್ತೇವೆ. ಇನ್ನೊಂದು ಬಿಹೇವಿಯರಲ್ ಸ್ಟ್ರಾಟಜೀಸ್ ಅಂತಂದ್ರೆ, ಸ್ಟ್ರೆಸ್ ಇದಾಗಿ ಈಗ ಜಾಸ್ತಿ ಮಂದಿ ಅಂತಾರೆ ನಮ್ಗೆ ಸ್ಟ್ರೆಸ್ ಇರ್ತೈತೆ ಇದ್ದಾಗ ನಾವು ಇದು ಮಾಡ್ತೀವಿ. ಸೊ ನೀವು ಯಾವ ಸಿಚುವೇಶನ್ ಸಿಚುವೇಶನ್ ನಾಗ ಸ್ಟ್ರೆಸ್ ನಾಗ ನೀವು ಸಿಗರೇಟ್ ಸೇರ್ತೀರಿ ಅಥವಾ ತಂಬಾಕ್ ತಿಂತೀರಿ, ಅದನ್ನ ಎಲ್ಲಾರ ನಾವು ಅವ್ರಿಗೆ ನೋಟ್ ಡೌನ್ ಮಾಡಕ್ ಹೇಳ್ತೇವ್ರಿ. ಇಲ್ಲ ನಾ ಬಹಳ ಖುಷಿ ಇದ್ದಾಗ ನಂಗೆ ಏನಾದ್ರೂ ಚಾ ಜೋಡಿ ನನಗೆ ಬೇಕು ಅಥವಾ ಕಾಫಿ ಜೋಡಿ ಬೇಕು, ನಾ ಫ್ರೆಂಡ್ಸ್ ಜೋಡಿ ಇದ್ದಾಗ ನಂಗೆ ಬೇಕು, ಸೊ ಇಂಥದ್ದು ಇದ್ದಾಗಲ್ಲ, ಸೊ ಅದನ್ನ ನೋಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಟೈಮ್ ಸ್ಟ್ರೆಸ್ ಇತ್ತು ಅಥವಾ ನನಗೆ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಆ ಟೈಮ್ಗೆ ಅವ್ರು ಏನ್ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ಡೀಪ್ ಬ್ರೀದಿಂಗ್ ಎಕ್ಸಸೈಸ್, ನೀರು, ದ ಟಿಪ್ಸ್ ಏನ್ ಹೇಳಿದೇನಲ್ಲ ಅದನ್ನ ಟ್ರೈ ಮಾಡ್ಬೋದು. ಇಲ್ಲ ಒಬ್ಬೊಬ್ರು ಚಾಯ್ ಜೋಡಿ ಅಂತಾರು, ಆಮೇಲೆ ಇನ್ನೊಬ್ರು ಇಲ್ಲ ನನ್ಗೆ ಅಭ್ಯಾಸ ನಂಗೆ ರಾತ್ರಿ ಎಚ್ಚರ ಇರಬೇಕಂತ. ಸೊ ನಾ ಚಾ ಎಷ್ಟೊಕೊಂಡು ಮಂದಿವು ನಾವು ನೋಡೇವ್ರಿ, ಈಗ ಎಚ್ಚರ ಇರ್ಬೇಕಂತಂದ್ರೆ ಚಾ ಕುಡಿತಿದ್ರು ಅಥವಾ ಮುಖ ತೊಳ್ಕೊಂಡು ನಾವರ್ ರಾತ್ರಿ ಅಭ್ಯಾಸ ಮಾಡುವಾಗ ಹೋಗಿ ಮುಖ ತಕ್ಕೊಂಡು ಬರ್ತಿದ್ದೆ. ಸೊ ದೇರ್ ಆರ್ ವೇರಿಯಸ್ ಟೆಕ್ನಿಕ್ ನಾವು ಯಾವಾಗ ನಾವು ರಾತ್ರಿ ಎಚ್ಚರ ಇರ್ಬೋದು ಅಂತ. ಸೊ ಯಾಕದು ತಂಬಾಕು ಮೇಲೆ ನಾವು ಅಷ್ಟು ಅವಲಂಬಿತ ಆಗೇವಿ ಇನ್ನ ಇದೆ, ನನಗೂ ಒಮ್ಮೆ ಅನಿಸ್ತೈತಿ ಮಂದಿಗೆ ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕಿ, ತಂಬಾಕ್ಲಿ ಏನೂ ಫಾಯ್ದಾ ಇಲ್ಲ ಅಂತ.
1: ಮೇಡಮ್, ಇವಾಗ ನಾನು ತಂಬಾಕು ಬಿಡಬೇಕು ಅಂತೇಳಿ ತಮ್ಮ ಕಡೆ ಅನೇಕ ಯುವಕರಾಗಿರ್ಬೋದು ಜನರಾಗಿರ್ಬೋದು ಬರ್ತಾರೆ, ಅವರು ತಾವು ಕೌನ್ಸಿಲಿಂಗ್ ಮಾಡುವಾಗ ಯಾವ ರೀತಿ ಒಂದು ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ ತಾವು ಇದಕ್ಕೆ ಅಡಿಕ್ಟ್ ಆಗಿದ್ದಕ್ಕೆ?
0: ಫಸ್ಟ್ ಎಕ್ಸ್ಪೆರಿಮೆಂಟಲ್ ಅಂತ ಹೇಳ್ತಾರ್ರಿ. ನಾನ್ ಪೇಷಂಟ್ಸ್ ನೋಡಿದಂದ್ರೆ ಸಣ್ಣ ಹುಡುಗರ್ದಂತ್ರ ವಯಸ್ಸಾಗಿದ್ದವ್ರ ಒಬ್ಬೊಬ್ರು ಅಂತಾರು ಈಗ, ಆಮೇಲೆ ಅರ್ಬನ್ ಮತ್ತು ರೂರಲ್ ಹಳ್ಳಿದಂತ್ರೂ ಬರ್ತಾರು, ಶಹರ್ದಂತ್ರೂ ಬರ್ತಾರ. ಸೊ ಹಳ್ಳಿಯಾಗಂತರೂ ಜಾಸ್ತಿ ಮಂದಿ ಹೇಳ್ತಾರೆ ಇಲ್ರಿ ನಾವು ಗಳೆ ಹೊಡೆಯಕ್ ಹೋಗ್ಬೇಕು, ನೀರು ಹೊಡೆಯಕ್ ಹೋಗ್ಬೇಕು, ಸೊ ನಮಗೆ ರಾತ್ರಿ ಎಚ್ಚರ ಇರ್ಬೇಕಾಗ್ತೈತಿ, ಅದಕ್ಕೆ ನಾವು ಇದು ಮಾಡ್ತೇವಿ ಅಂತ. ಆಮೇಲೆ ಎಲ್ಲಾರು ಕಟ್ಟಿ ಕುಂತಿರ್ತೇವ್ರಿ, ಅದಕ್ಕೆ ಒಬ್ರು ಏನಾಗಂಗಿಲ್ಲ ತಗೋ, ಹಲ್ಲು ಇರ್ತೈತಿ. ಜಾಸ್ತಿ ಮಂದಿ ಎದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಹಲ್ಲು ಇರ್ತೈತ್ರಿ ಅದಕ್ಕಂತ ಹೇಳ್ತಾರೆ. ಸೊ ಅವಾಗ ನಾವು ಒಂದು ಪ್ರಶ್ನೆ ಕೇಳೋದಂದ್ರೆ ನಿಮಗೆ ಏನಾದರೂ ಬೇರೆ ದೇಹಕ್ಕೆ ಪ್ರಾಬ್ಲಮ್ ಇದ್ದಾಗ ನೀವು ತಂಬಾಕನ್ನು ತಿಂತೀರೇನು, ನೀವು ಡಾಕ್ಟರ್ ಕಡೆ ಹೋಗ್ತೀರಿ? ಸೊ ಸೇಮ್ ನಿಮ್ದು ಬಾಯಾಗ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ನೀವು ಡೆಂಟಿಸ್ಟ್ ಕಡೆ ಬರ್ರಿ, ಟ್ರೀಟ್ಮೆಂಟ್ ಇರ್ತೈತಿ. ಅಗದಿ ಫುಲ್ ಕಡಿ ಸ್ಟೇಜಿಗೆ ಹೋಗಿ ನೀವು ಮಾಡೋಕಿತ ಪೈಲಾನ ನೀವು ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ಇದೊಂದು ಕಾರಣ ಹೇಳ್ತಾರೆ. ಆಮೇಲೆ ರಾತ್ರಿ ನಮಗೆ ಎಚ್ಚರ, ಈಗ ನೋಡ್ರಿ ಡ್ರೈವರ್ಸ್ ಇರ್ತಾರೋ ಅಥವಾ ಏನಾದರೂ ರಾತ್ರಿ ಡ್ಯೂಟಿ ಮೇಲೆ ಇರ್ತಾರೋ, ಸೊ ಅವ್ರು ಇದನ್ನ ಹೇಳ್ತಾರೆ ಇಲ್ರಿ ನಮ್ಗೆ ಎಚ್ಚರ ಇರ್ಬೇಕಾಗ್ತೈತಿ ನಾವು ತಗೋತೀವಿ. ಒಬ್ರೊಬ್ರು ಟೆನ್ಷನ್ ಇಲ್ಲ ನಂಗೆ ಟೆನ್ಷನ್ಲೆ ನನಗೆ ಏನಾದರೂ ಬೇಕಾಗ್ತೈತ್ರಿ, ಅದಕ್ಕೆ ಒಬ್ರು ಹೇಳಿರು ನೀವು ತಂಬಾಕ್ ಶುರು ಮಾಡ್ರಿ ನಿಮಗೆ ಆರಾಮ ಇರ್ತೀರಿ. ಸೊ ನಾ ಕೇಳೋದೇನು, ನೀವು ತಂಬಾಕ್ ತಿನ್ನೋಕಿಂತ ಮುಂಚೆ ಟೆನ್ಷನ್ ಇದ್ದು ಎಲ್ಲ ಇತ್ತು, ಬಟ್ ನಾವು ಫೇಸ್ ಮಾಡೋದ್ ರೀತಿ ಬೇರೆ ಇರ್ತಿತ್ತು, ಬಟ್ ಈಗಿಲ್ಲ. ಈಗ ಎಲ್ಲರಿಗೂ ಅಗದಿ ಈಸಿ ಗೋಯಿಂಗ್ ಬೇಕಾಗಿದೆ. ಆಮೇಲೆ ಸಣ್ಣ ಹುಡುಗರು ಏನು ಕಾರಣ ಕೊಡ್ಬೋದು ಅಂತಂದ್ರೆ ಫ್ರೆಂಡ್ಸ್ ಒಬ್ರು ನೋಡಿ ಒಬ್ರು ಕಲಿತಾರ್ರಿ, ಅಥವಾ ನಡಿ ಇರ್ಲಿ ಏನಾಗಂಗಿಲ್ಲೋ ಇದನ್ನ ಅಡ್ಕಿ ಚೀಟ್ಲೆ ಸ್ಟಾರ್ಟ್ ಮಾಡ್ತಾರೆ. ಅಡ್ಕಿ ಚೀಟ್ ಹಿಂಗೆ ಐತಂತಂದ್ರೆ ಪಾನ್ ಮಸಾಲ ಹೆಂಗಿರ್ಬೋದು, ಪಾನ್ ಮಸಾಲದಂತ್ರ ನೈ ಗುಟ್ಕಾ ಹೆಂಗೈತಿ, ಗುಟ್ಕಾದಂತ್ರ ನಡಿ ವೇಪಿಂಗ್ ಐತಿ, ಎಲ್ಲರೂ ವೇಪ್ ಮಾಡತ್ತಾರ ನಡಿ ಈಗ ಅದನ್ನ ಇದು ಮಾಡೋನು, ಯಾರಿಗೂ ಗೊತ್ತಾಗಂಗಿಲ್ಲ. ಸೊ ಈ ವೇರಿಯಸ್ ಕಾರಣ. ಆಮೇಲೆ ಒಬ್ರೊಬ್ರು ಅಂತಾರೆ ಇಲ್ಲ ಹಂಗ ಟೈಮ್ ಪಾಸ್, ಟೈಮ್ ಪಾಸ್ ಅಂತ ಅನ್ನೋಕಿತ ಟೈಮ್ ಪಾಸಿಗೆ ಬೇರೆ ಹಾಬೀಸೂ ಅದಾವೆ, ಅದನ್ನು ಟ್ರೈ ಮಾಡ್ಬೋದು ಈ ಟೈಮ್ ಪಾಸ್ ಸಲುವಾಗಿ. ಆಮೇಲೆ ಒಬ್ರೊಬ್ರು ಡಿಪ್ರೆಷನ್ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ ಇದ್ದು, ಸೊ ವೇರಿಯಸ್ ರೀಸನ್ಸ್ ಇರ್ತಾವ್ರಿ ಸ್ಟಾರ್ಟ್ ಮಾಡೋಕೆ.
1: ಮೇಡಮ್, ಈಗ ತಮ್ಮ ಅನುಭವದಲ್ಲಿ ತಂಬಾಕು ಸೇವನೆಯಿಂದ ಒಂದು ಗಂಭೀರವಾದಂಥ ಸಮಸ್ಯೆಯನ್ನು ಎದುರಿಸಿದಂಥ ಯಾವುದಾದ್ರೂ ಘಟನೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದಾ?
0: ಎಷ್ಟು ಮಂದಿ ನಾವು ನೋಡಿವ್ರಿ ಕ್ಯಾನ್ಸರ್ ಆದ್ಮೇಲೆ ಬರ್ತಾರೋ, ಕ್ಯಾನ್ಸರ್ ಆಗಿರ್ತೈತಿ ಆಮೇಲೆ ಬಂದು ಇಲ್ರಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳ್ತಾರೆ. ಬಟ್ ಈಗ ಒಂದ ನಾನು ಹೇಳೋದಂದ್ರೆ ನೀವು ತಂಬಾಕು ತಿನ್ನೋದು ಒಂದು 10-20 ವರ್ಷದ ಆಗಿರ್ಬೋದು, ಕ್ಯಾನ್ಸರ್ ಆಗ್ಲಿ ಬಿಡ್ಲಿ 10-20 ವರ್ಷದ ನೀವು ತಂಬಾಕು ತಿನ್ನೋದು ನೀವು ನಾನು 1 ತಿಂಗಳೊಳಗನ ಕಮ್ಮಿ ಮಾಡ್ರಿ ಅಂತ ಹೇಳ್ತಾರೆ. ಸೊ ಅದು ಅಸಾಧ್ಯ. ಸಾಧ್ಯ ಐತಿ ಒಂದು 5-6 ತಿಂಗಳರ ಟೈಮ್ ಕೊಡ್ರಿ, 1 ವರ್ಷಕರ ಪೈಲಾಗತ್ತೇನ ಆಗ್ತೇವಂತಿಲ್ಲ. ಆಲ್ರೆಡಿ ನಮ್ಮ ದೇಹ ಒಳಗೆ ಚೇಂಜಸ್ ಇರ್ತೈತಿ, ಬಟ್ ಅದು ವಾಪಸ್ ಬರಕ್ ಒಂದು ಸ್ವಲ್ಪ ಟೈಮ್ ತಗೋತೈತಿ. ಸೊ ಆ ಟೈಮ್ಗೆ ಏನಂತಾರೆ, ಮೇಡಮ್ ನಾನು ಇಷ್ಟು ಇಂಜೆಕ್ಷನ್ ತಗೊಂಡೇನಿ, ನಾ ಇಷ್ಟು ಔಷಧ ತಗೊಂಡೇನಿ, ಅದ್ರದ್ದೇನು ಇನ್ನು ಸೊಕಾಸನ ಇಂಪ್ರೂವ್ ಆಗತೈತಿ. ಸೊ ಅವಾಗ ನಾವು ಹೇಳೋದಂತಂದ್ರೆ ನೀವು 10 ವರ್ಷದ ವಿಷಕಾರ ಹೊರಗೆ ಬರತೈತಿ, ಸೊ ಟೈಮ್ ತಗೋತೈತಿ ಅಂತ. ಆಮೇಲೆ ಮೇನ್ ಅಂದ್ರೆ ನಾ ಕ್ಯಾನ್ಸರ್ ಆದ್ಮೇಲೆ ಬರ್ತಾರಿಲ್ಲ ಅದು ಮೇನ್ ಕೆಟ್ಟ ಅನಿಸ್ತೈತಿ. ಅವಾಗ ಅಂತಾರಕಿ ಇಲ್ಲ ನನ್ನ ಮಕ್ಕಳದಾರು. ಒಂದೊಂದು ಪೇಷಂಟ್ ನಾನು ಹೇಳ್ತೀನಿ ಅವ ಅಳಾಕ್ ಶುರು ಮಾಡ್ತಾರೆ, ಇಲ್ಲ ನನ್ನ ಸಣ್ಣ ಹುಡುಗರು ಅದಾವು ಹೆಂಗೆ ಮಾಡೋದು ಏನು, ಆಲ್ರೆಡಿ ಡ್ಯಾಮೇಜ್ ಇಸ್ ಡನ್, ನೀವು ಹಳ್ಳಿ ಹೋಗಾಕ ತಿದ್ದುಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪೈಲಾನೇ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಇನಿಷಿಯಲ್ ಸ್ಟೇಜ್ನಾಗ ನಾ ಟ್ರೀಟ್ಮೆಂಟ್ ತಗೋದು ಭಾಳ ಒಳ್ಳೆಯದು. ಆಮೇಲೆ ನಮಗೆ ಗೊರ್ತೈತಿ ಅಲ್ಲಿ ಅದು ಬಾವಿ ಇದೆ, ಒಣ ಬಾವಿ ಐತಿ, ಅಲ್ಲಿ ಹೋಗಿ ಯಾಕೆ ಇದು ಮಾಡೋದು, ಅಲ್ಲಿ ಹೋಗೋದು ಅದ್ರ ಬದಲಿ ನಾವು ತಂಬಾಕು ಇಲ್ಲದೆ ಇರೋದು ಚಲೋ ರೀ. ಅದ್ರ ಬೇರೆ ಲೈಫ್ ಒಳಗೆ ಎಷ್ಟೊಕೊಂಡು ಪ್ರಾಬ್ಲಮ್ ಇದೆ, ಮತ್ತು ಇನ್ನೊಂದು ಅಡಿಷ್ನಲ್ ಪ್ರಾಬ್ಲಮ್ ತಂಬಾಕ್ದಿಂತ್ರೆ ಅದಕ್ಕೂ. ಸೊ ತಂಬಾಕ್ದಿಂತ್ರ ದೂರ ಇರೋದು. ಆಮೇಲೆ ನಾವು ಇನ್ನೊಂದು ಎಕ್ಸಾಂಪಲ್ ನೀವು ಕೇಳಿದ್ರಿ, ನಾವು ಒಂದು 2 ಪೇಷಂಟ್ ನೋಡಿದ್ರಿ, 13-14 ವರ್ಷ ಹುಡುಗಿ ಆ್ಯಂಡ್ ಹುಡುಗ, ಅವ್ರಿಗೆ ಬಾಯಿ ತೆಗಿಯಕ್ಕೆ ಬರವಲ್ತಾಗಿತ್ತು. ಎದಕ್ಕೆ ಬಾಯಿ ತೆಗಿಯಕ್ಕೆ ಬರವಲ್ತಾಗಿತ್ತು ಅಂತಂದ್ರೆ ಅವರು ಅಡ್ಕೆ ಚೀಟ್ ತಿಂತಿದ್ರು. ಅಡ್ಕಿ ಚೀಟಿ ಎಲ್ಲಿಂತ್ರ ಸ್ಕೂಲ್ನಾಗ ಫ್ರೆಂಡ್ಸ್ ಜೋಡಿ ಆತು ಅಥವಾ ಇಲ್ಲ ಮನ್ಯಾಗೂ ಎಲ್ಲಾರು ಮನ್ಯಾಗ ತಿಂತಿದ್ರು, ಅಜ್ಜಾಜಿ ತಿಂತಿದ್ರು ಅಥವಾ ಮನ್ಯಾಗ ಒಬ್ರಿಗೊಬ್ರು ನೋಡಿ ತಿಂತಾರಿ. ಎಸ್, ನೀವು ಒಂದು ಕಾರಣ ಕೇಳಿದ್ರಿ ಎದಕ್ ಸ್ಟಾರ್ಟ್ ಮಾಡು, ಮನ್ಯಾಗಿನವ್ರನ್ನ ನೋಡಿನೂ ಸ್ಟಾರ್ಟ್ ಮಾಡ್ತಾರಿ, ಅವ್ರು ತಿಂತಾರಂದ್ರೆ ನಾ ಯಾಕೆ ತಿನ್ಬಾರ್ದು. ಸೊ ಆ ಹುಡುಗಿ ಅಜ್ಜ ಅಜ್ಜಿ ಜೋಡಿ ತಿಂದ ಅಟ್ ದ ಏಜ್ ಆಫ್ 13 ವರ್ಷಕ್ಕೆ ಬಾಯಿ ತೆಗಿಯಕ್ ಬರಲಿಲ್ಲ. ಸೊ ವಿಚಾರ ಮಾಡ್ರಿ, 13 ವರ್ಷಕ್ಕೆ ಅವ್ರಿಗೆ OSMF ಅಂತೇವಿ ನಾವು, ಬಾಯಿ ತೆಗಿಯಕ್ ಬರಂಗಿಲ್ಲ ಅಂದ್ರೆ.
1: ಮೇಡಮ್, ಈಗ ತಾವು ತಿಳಿಸ್ತಾ ಇದ್ದೀರಾ ಈ ಒಂದು ತಂಬಾಕು ಸೇವನೆಯಿಂದ ದೇಹದ ಮೇಲೆ ಹಾಗೇನೆ ಮಾನಸಿಕವಾಗಿ ಇಷ್ಟೆಲ್ಲ ಪರಿಣಾಮಗಳು ಆಗ್ತಾ ಇದೆ ಅಂದ್ಮೇಲೆ ಪರಿಸರದ ಮೇಲೆ ಏನಾದ್ರೂ ಪರಿಣಾಮ ಆಗುತ್ತಾ?
0: ಪರಿಸರ ಮೇಲೂ ಪರಿಣಾಮ ಆಗ್ತೈತ್ರಿ. ಈಗ ನಾವು ನೋಡೇವ್ರಿ, ಎಷ್ಟಕೊಂಡು ನಾವು ಹೊರಗೆ ಹೋದೇವಂದ್ರೆ ಹಾದ್ಯಾಗ ಹೋದೇವಂದ್ರೆ ಚೀಟಿಗಳು ಬಿದ್ದಿರ್ತಾವು, ಆಮೇಲೆ ಸಿಗರೆಟ್ ಬಡ್ಸ್ ಬಿದ್ದಿರ್ತಾವು, ಎಲ್ಲ ಹಂಗೆ ಇರ್ತೈತಿ. ಸೊ ಎಷ್ಟಕೊಂಡು ಮಂದಿ ನಾವು ಓಕೆ ನಮ್ಗೆ ಗೊತ್ತೈತಿ ಅಲ್ಲಿ ಇದು ಮಾಡಿರ್ತಾರಂತ ನಾವು ಸೈಡ್ ಸರಿದು ಹೋಗ್ತೇವೆ, ಹಂಗೆ ಉಗುಳಿರ್ತಾರು ಬಸ್ ಸ್ಟೇಷನ್ ಆಯ್ತು ರೈಲ್ವೆ ಸ್ಟೇಷನ್ ಎಲ್ಲಿಯಾದ್ರೂ. ಸೇಮ್ ಥಿಂಗ್ ಹಂಗೆ ಮನ್ಯಾಗ ಮಾಡ್ತಾರು ಇಲ್ಲ, ಯಾಕಂದ್ರೆ ಮನೆ ಸ್ವಚ್ಛ ಇರಬೇಕು, ಬಟ್ ಹೊರಗಿಂದ ಎನ್ವೈರ್ಮೆಂಟ್ ಸ್ವಚ್ಛ ಇರಬಾರ್ದು. ಸೊ ನಡೀತೈತಿ, ಎಲ್ಲಿ ಬೇಕಾದಲ್ಲಿ ಉಗುಳುತ್ತಾರೆ. ಬಟ್ ಆ ಉಗುಳಿದ್ದು ಪಕ್ಷಿಗಳು ಇರ್ತಾವು, ಇದು ಈಗಂತರೂ ಗುಬ್ಬಿಗಳೂ ಹೋಗ್ಬಿಟ್ಟಾವ್ರಿ, ಬಟ್ ಪೈಲ ಗುಬ್ಬಿದ್ದು ಕಾಯಿಗಳು ಅವೆಲ್ಲ ಏನಾದ್ರೂ ಬಿದ್ದೆ ತಂದ್ಮೇಲೆ ಅದು ಬಾಯಾಗ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಏನಾದ್ರೂ ಪ್ರಾಣಿಗಳು ಬಂದು ನೆಕ್ತ. ಸೊ ಅದು ತಂಬಾಕು ಅಂತರೂ ಇರ್ತೈತಿ, ಸಿಗರೆಟ್ ಬಡ್ಸ್ ಇರ್ತಾವ, ಎಷ್ಟೊಂದು ಸಿಗರೆಟ್ ಬಡ್ಸ್ ನಿಯರ್ಲಿ ಕೋಟಿಗಟ್ಟಲೆ ಟ್ರಿಲಿಯನ್ಸ್ ಅಂತಾರ್ರಿ, ಎಷ್ಟೋ ಟ್ರಿಲಿಯನ್ಸ್ ಸಿಗರೆಟ್ ಬಡ್ಸ್ ಇರ್ತಾವ ಅವು ಎನ್ವೈರ್ಮೆಂಟ್ನಾಗ. ಆದ ಸಿಗರೆಟ್ ಬಡ್ಸ್ ಆರ್ ನಾನ್ ಬಯೋಡಿಗ್ರೇಡೇಬಲ್, ಅಂದ್ರೆ ಅವು ನಾಶ ಆಗಂಗಿಲ್ಲ. ಸೊ ಆ ಸಿಗ್ ಎನ್ವೈರ್ಮೆಂಟ್ನಾಗ ಇದ್ಮೇಲೆ ಪ್ಲಾಸ್ಟಿಕ್ ಆಯ್ತು ಇದು, ಈಗ ಸಮುದ್ರೊಳಗನ ಹೋತಂದ್ರೆ ಸಮುದ್ರೊಳಗೆ ಮೀನುಗಳು ಇರ್ತಾವ ಅದು ಇರ್ತೈತಿ, ಅಥವಾ ಹೊರಗೆ ಆಕಳಾತು ಕುರಿ ಎಮ್ಮಿ ಮೇಯ್ತಿರ್ತಾವ ಅವು ತಮ್ಮ ಹೊಟ್ಟಿನಾಗ ಹೋಗ್ಬಿಟ್ಟಿರ್ತಾವ. ಸೊ ಇದು ಒಂದ. ಅದಲ್ದ ಸ್ಮೋಕಿಂಗ್, ಓಕೆ ಸ್ಮೋಕಿಂಗ್ ನಾನು ಹೇಳ್ತೇನೆ, ಬರೀ ಸೇದೋರ್ಗಂತಲ್ಲ ಇಡೀ ಆಜುಬಾಜು ಇದ್ದವ್ರಿಗೂ ಹಾನಿಕಾರಕ ಇರ್ತೈತಿ, ಅದಕ್ಕೆ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ. ಸೊ ಆ ಸ್ಮೋಕ್ಲೆ ಇಡೀ ಏರ್ ಪೊಲ್ಯೂಷನ್ ನಮ್ದು ಅದರಲ್ಲೇ ಎನ್ವೈರ್ಮೆಂಟ್ ಏನಾಗ್ತೈತಿ, ಮೇ ಬಿ ಕಾರ್ಬನ್ ಡೈಆಕ್ಸೈಡ್ ಆಯ್ತು, ಮಿಥೇನ್, ಆಮೇಲೆ ನೈಟ್ರಸ್ ಆಕ್ಸೈಡ್, ಇವೆಲ್ಲ ಹಾನಿಕಾರಕ. ಅದಲ್ದ ಮತ್ತು ಇನ್ನೊಂದು ಸಾಯಿಲ್ ಅಂದ್ರೆ ನಮ್ದೇನು ಮಣ್ಣಿಂದ ಇದು ಇರ್ತೈತಲ್ಲ, ಎಲ್ಲಿ ಆದರೂ ತಂಬಾಕು ಬೆಳೀತಾರಲ್ಲ, ಅದು ತಂಬಾಕು ಬೆಳೆಯೋದು ಅಂದರೆ ಈಗ ನೀವು ನೋಡಿರಿ ತಂಬಾಕು ಬೆಳೀತಾರಲ್ಲ, ಜಾಸ್ತಿ ಪೆಸ್ಟಿಸೈಡ್ಸ್ ಬೇಕು ಅಥವಾ ಕೆಮಿಕಲ್ಸ್ ಬೇಕು, ಫರ್ಟಿಲೈಸರ್ದು ಹಾಕಿರ್ತಾರೆ, ಅದರದಿಂತ್ರ ತಂಬಾಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದು ವಿಷಕಾರ, ಅದಕ್ಕೆ ಜಾಸ್ತಿ ಮತ್ತು ವಿಷ ಹಾಕತ್ತಾರೆ. ಸೊ ಅದು ಏನು ಮಣ್ಣಿಂದ ಏನು ನ್ಯೂಟ್ರಿಯಂಟ್ ವ್ಯಾಲ್ಯೂ ನಾವು ಏನು ಅದಿರ್ತೈತಲ್ಲ ಅದು ಕಮ್ಮಿ ಆಗ್ತೈತಿ. ಆಮೇಲೆ ಸಿಗರೇಟ್ ಅಥವಾ ಸ್ಮೋಕಿಂಗ್, ಸಿಗರೇಟ್ಕ್ಕಿಂತ ತಂಬಾಕದ್ದು ಏನಾದರೂ ಕ್ಯೂರಿಂಗ್ ಮಾಡ್ತಾರೆ, ಒಮ್ಮಿಗ್ಲೆ ಅಂದ್ರೆ ನಾವು ಎಲಿಗಳು ತಿನ್ನಕ್ಕೆ ಸಾಧ್ಯ ಇಲ್ಲ. ಸೊ ಅದು ಕ್ಯೂರ್ ಮಾಡಿ ಪೌಡರ್ ಮಾಡ್ಬೇಕು, ಆ ಕ್ಯೂರಿಂಗ್ ಮಾಡಕ್ಕನರಿ ಅದನ್ನು ಸುಡಾಕನ ಎಷ್ಟಕೊಂಡು ಕಟಗಿ ಬೇಕಾಗ್ತಾವೆ. ಸೊ ನಿಯರ್ಲಿ ಎಷ್ಟು ಕೋಟಿ ಗಿಡಗಳು ಕಡಿಬೇಕಾಗ್ತೈತಿ ಕಟಗಿ ಬೇಕಂತಂದ್ರೆ. ಸೊ ಕ್ಯೂರಿಂಗ್ ಸಲಾಗಿ ಅದು ಬೇಕಾಗ್ತೈತಿ, ನೀರು ಬೇಕಾಗ್ತೈತಿ. ನೀರು ಎದಕ್ಕೆ ಬೇಕಾಗ್ತೈತೆ ಅಂದ್ರೆ ನೀವು ಹೊಲಕ್ಕೆ ಹಾಕತ್ತೀರಿ, ಅದ ನೀರು ಒಂದು ಸ್ವಲ್ಪ ಯಾವ್ದಾರ ಚಲೋ ಇದಕ್ಕೆ ಹಾಕಿದ್ರಿ ಅಂದ್ರೆ ಉಪಯೋಗ. ಸೊ ಎನ್ವೈರ್ಮೆಂಟಲ್ಲಿ ಏನೋ ಇಫೆಕ್ಟ್ ಇದೆ ರೀ.
1: ಮೇಡಮ್, ಇನ್ನು ಈ ಒಂದು ದಿನದ ಅಂಗವಾಗಿ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯದಿಂದ ಏನಾದರೂ ಜಾಗೃತಿ ಕಾರ್ಯಕ್ರಮಗಳನ್ನಾದರೂ ಹಮ್ಮಿಕೊಳ್ಳಲಾಗಿದೆಯಾ?
0: ನಮ್ಮ ಪ್ರತಿ ವರ್ಷ ಕಾರ್ಯಕ್ರಮ ಇರ್ತಾವ್ರಿ, ಪ್ರತಿ ದಿವಸೂ ಇರ್ಬೋದು, ಯಾಕಂದ್ರೆ ಪ್ರತಿ ಪೇಷಂಟ್ ಬಂದಾಗ ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ಅಡ್ವೈಸ್ ಮಾಡ್ತೇವೆ. ಅದಲ್ದ ಈ ವರ್ಷದ ನಾವು ಕಾರ್ಯಕ್ರಮ ಅಂತಂದ್ರೆ ಆಲ್ರೆಡಿ ನಾವು ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಯ್ತು ಅಥವಾ ಫ್ಯಾಕ್ಟ್ರೀಸ್ಗೂ ಹೋಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೇವಿ. ಅದಲ್ದ ಕ್ಯಾಂಪ್ಸ್ ಎಲ್ಲಿಯಾದರೂ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅಥವಾ CRPF ಅಲ್ಲಿ ಕ್ಯಾಂಪ್ ನಾವು ಆರ್ಗನೈಸ್ ಮಾಡಿದ್ದೇವೆ. ಆಲ್ರೆಡಿ ಅವೇರ್ನೆಸ್ ಪ್ರೋಗ್ರಾಮ್ ಒಂದು ಕಡೆ ಹೋಗಿ ಬಂದಿದ್ದೇವೆ, ಆಲ್ರೆಡಿ ಮತ್ತೆ ಇನ್ನೊಂದು ಕಡೆ ಕರೆದಾರು. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಸ್ಕೂಲ್ಸ್ ಒಳಗೆ ಒಂದು ಕಾರ್ಯಕ್ರಮ ಇದೆ, ಆಮೇಲೆ ಇಂಡಸ್ಟ್ರೀಸ್, ಅದಲ್ದ ರೇಡಿಯೋ ಟಾಕ್ ಇದು ಒಂದಿದೆ, ಆಮೇಲೆ ಕಾಲೇಜ್ನಲ್ಲಿ ಏನಾದರೂ ಪೇಷಂಟ್ ಆ ದಿವಸ ಪೇಷಂಟ್ ಬಂದಿದ್ದಾಗ ಜಸ್ಟ್ ಎಲ್ಲ ಪ್ರತಿಯೊಂದು ಪೇಷಂಟ್ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು ಇದೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ಒಂದು ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ ಕೇಳಿ ವೇಣುಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಒಂದು ಇದ್ರೊಳಗೆ ತಂಬಾಕು ಥ್ರಿಲ್ಸ್ ಬಟ್ ಕಿಲ್ಸ್, ಆ ಒಂದು 2 ನಿಮಿಷದ ನಿಮ್ದು ಆಸೆ ಸಲಾಗಿ ಅಥವಾ ಎಂಜಾಯ್ಮೆಂಟ್ ಸಲಾಗಿ ನಿಮ್ ಇಡೀ ಜೀವನ ನೀವು ಹಾಳ್ ಮಾಡ್ತಾ ಇದ್ದೀರಿ. ಎಸ್ಪೆಷಲಿ ಯಂಗ್ಸ್ಟರ್ಸ್ ನಿಮ್ಗೆ ಹೇಳೋದಂತಂದ್ರೆ ನಿಮ್ದು ವಯಸ್ಸು ಅಭ್ಯಾಸ ಮಾಡೋದಿದೆ, ಯು ಕ್ಯಾನ್ ವೆಂಚರ್ ಆನ್ ಬೇರೆ ಇದ್ರೊಳಗು, ಇಲ್ಲ ನಾವು ದೊಡ್ಡವ್ರು ನಮ್ಮ ಮನ್ಯಾಗ ನಾವು ಸೇದಾತಾರು ತಿನ್ನತಾರು, ಸೊ ನಾವು ಯಾಕೆ ಮಾಡಬಾರ್ದ, ಇಲ್ಲ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್, ಮುಂದೆ ನಿಮ್ದು ಫ್ಯೂಚರ್ ಇದೆ. ಸೊ ಹಾಳು ಮಾಡ್ಕೋಬ್ಯಾಡ್ರಿ, ತಂಬಾಕು ನಿಂತರ ನಿಮಗೆ ಏನೂ ನಿಮಗೆ ಫಾಯ್ದಾ ಇಲ್ಲ, ಅದ್ರ ಬದಲಿ ಇನ್ವೆಸ್ಟ್ ಯೋರ್ ಹೆಲ್ತ್ ವೆಲ್ತ್ ಇನ್ನು ಬೇರೆ ಇದ್ರೊಳಗೆ, ನಿಮ್ಮ ಶರೀರ ಕಾಪಾಡ್ಕೊಳ್ಳಿ, ಮತ್ತು ಅದ ರೊಕ್ಕ ನಿಮ್ಮ ಎಜುಕೇಷನ್ಗೆ ನೀವು ಉಪಯೋಗಿಸ್ಬೋದು. ಥ್ಯಾಂಕ್ ಯು.
1: ತಮ್ಮ ಒಂದು ಉಪಯುಕ್ತ ಮಾಹಿತಿಗಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ ವಿಭಾಗದ ಲೆಕ್ಚರರ್ ಆದಂತಹ ಡಾಕ್ಟರ್ ದಾನೇಶ್ವರಿ ಕೋಸ್ಟಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9099049004. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರೇನು ಧ್ವನಿ 90.5 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ಪೈ, ಆತ್ಮೀಯ ಸ್ನೇಹಿತರೆ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಒಂದು ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತನಾಡುವೆ. ಅದು ಏನು ಎಲ್ಲ ತಿಳಿಸುವೆ. ಆದ್ರೆ ಅದಕ್ಕಿಂತ ಮುಂಚೆ ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

வேதுதொனி இது 90.4 FM KLE கனசு ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ನಮಗೆ ವೈದ್ಯರು ಹೇಳ್ತಾರೆ, ನೋಡಿ ಒಂದು ಆಸ್ಪತ್ರೆಗೆ ಯಾರಾದರೂ ರೋಗಿ ಅಡ್ಮಿಟ್ ಆಗಿದ್ದಾರೆ, ನಿಮ್ಮ ಪರಿಚಯದವರು ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ನೀವು ಅಲ್ಲಿ ಬಿರಿಯಾನಿ ಹೇಗೆ ಫ್ರೈಡ್ ರೈಸ್ ಒಯ್ತಿರೋ ಅಥವಾ ಏನಾದ್ರು ಫ್ರೂಟ್ ಒಯ್ತಿರೋ. ಸೊ ಸ್ನೇಹಿತರೆ, ಒಂದು ಫಲ, ಎಸ್, ಆ ಹಣ್ಣಿನ ಬಗ್ಗೆ ಇವತ್ತಿನ ದಿನ ಮಾತನಾಡುವೆ. ಆ ಹಣ್ಣು ಬಹಳ ಬಹಳ ಬಹಳ ಬಹಳ ಸುಲಭವಾಗಿ ಸಿಗುವಂತಹ ಹಣ್ಣು. ಪಾನ್ಪಟ್ಟಿಯಾಗೂ ಒಂದಾನೊಂದು ಕಾಲದಲ್ಲಿ ಇಡ್ತಿದ್ರು ಸ್ನೇಹಿತರೆ. ಅದು ನೋಡಕ್ ಹಳದಿ ಕಲರ್ ಉದ್ದಿರ್ತಿತ್ರಿ. ಅದು ಏನು ಅಂತ ಟಾಸ್ಕ್ ನಂಬರ್ 1 ನಲ್ಲಿ ಭಾಗವಹಿಸಿ ತಿಳಿಸಿ. ಹಳದಿ ಕಲರ ಉದ್ದ ಗುಂಪಿನಲ್ಲಿ ಇರ್ತಾವ, ಅದಕ್ಕೆ ಏನಂತಾರೆ ಸ್ನೇಹಿತರೆ ವಿಚಾರ ಮಾಡಿ ತಿಳಿಸಿ. 9019049904 ಈ ನಂಬರ್ ಮೇಲೆ ಟಾಸ್ಕ್ ನಂಬರ್ 1, ಎಸ್, ಅದು ಹಳದಿ ಕಲರ್ ಇರ್ತದ, ಉದ್ದಿರ್ತದ, ಗುಂಪಿನಲ್ಲಿ ಇರ್ತದ, ಆ ಹಣ್ಣಿಗೆ ಏನಂತ ಹೇಳ್ತಾರೆ. ಹಾಡನ್ನ ಕೇಳಿ ಮಜಾ ಮಾಡಿ.

வேணுகோனி இது 90.0 FM KLE கனசும் காஃபியா மொட்ட முதல்ல சமுதாய வானொலி கேந்திர நேமந்திக்கு நானு மாஞ்சுநாத் போய் ஆத்மீய ஸ்நேகித்தரை ஹளதி கலரா மத்தே ஆ ஹளதி கலரு கும்பினல்லி இருத்தே ஆ ಹಣ್ಣಿಗೆ ಏನಂತ ಹೇಳ್ತಾರೆ ಟಾಸ್ಕ್ ನಂಬರ್ ಒನ್ ಕೊಟ್ಟಿದೆ ಆತ್ಮೀಯರೇ ಇವತ್ತಿನ ವಿಷಯ ಅದೇ ಹಣ್ಣು ಹಣ್ಣು ಬಾಳೆ ಹಣ್ಣು ಮಂಜುನಾಥ ಈ ವಿಷಯದ ಮೇಲೆ ಮಾತಾಡವನು ಸೊ ಸ್ನೇಹಿತರೆ ಹಣ್ಣು ಹಣ್ಣು ಬಾಳೆಹಣ್ಣು ಏನು ಮಂಜುನಾಥ ಎಲ್ಲ ಬಿಟ್ಟು ಬಾಳೆಹಣ್ಣು ತಗೊಂಡು ಬಂದಿದೀಯ ಆತ್ಮೀಯ ಸ್ನೇಹಿತರೆ ಬಹಳ ಚೀಪಾಗಿ ಸಿಗೋ ಆ್ಯಂಡ್ ಪೌಷ್ಟಿಕ ಬಾಳೆಹಣ್ಣು ಸ್ನೇಹಿತರೆ ಎಲ್ಲ ಸೀಸನ್ಸಿಗೂ ನಮ್ಮ ಪ್ರೀತಿಯ ಬಾಳೆಹಣ್ಣು ಆ ನೈವೇದ್ಯ ತಾಟಲ್ಲಿಯೂ ಕಾಣಿಸುತ್ತೆ ಆ ದೇವರ ಗುಡಿ ಮುಂದೆ ಕಾಣಿಸುತ್ತೆ ಆ ಒಂದು ಫ್ರೂಟ್ ಸ್ಟಾಲ್ನಲ್ಲಿಯೂ ಕಾಣಿಸುತ್ತೆ ಅದು ಬಾಳೆಹಣ್ಣು ಆತ್ಮೀಯ ಸ್ನೇಹಿತರೆ ಹಿರಿಯರೊಬ್ಬರೊಂದಿಗೆ ಮಾತನಾಡುವಾಗ ಅವ್ರು ಹೇಳಿದ್ರು ಒಂದು ದಿನದಲ್ಲಿ ಒಂದಾರು ಬಾಳೆಹಣ್ಣು ನನಗೆ ಬೇಕು ಮುಂಜಾನೆ 12 ಗಂಟೆ ಮಧ್ಯಾಹ್ನ ಒಳಗೆ ಒಂದು ಬಾಳೆಹಣ್ಣು ಬೇಕು ಆ ಅಜ್ಜನ ವಯಸ್ಸು ಕೇಳಿದರೆ 98 ಆತ್ಮೀಯರೇ ಚಸ್ಮಾನೂ ಇಲ್ಲ ಚಸ್ಮಾ ಇಲ್ಲದೆ ಪೇಪರನ್ನು ಓದ್ತಾರೆ ನಾನು ಹೇಳಿದೆ ನಿಮ್ಮ ಈ ಆರೋಗ್ಯಕ್ಕೆ ಆ ಒಂದು ರಹಸ್ಯ ಸೀಕ್ರೆಟ್ ಏನ ಜಾ ಅಂತ ಕೇಳಿದಕ್ಕೆ ಬಾಳೆಹಣ್ಣು ಅಂತ ಹೇಳಿದ್ರು ಅಲ್ಲೇ ಹುಟ್ಟಿತ್ತು ಈ ವಿಷಯ ಸೊ ಸ್ನೇಹಿತರೆ ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ

ಆತ್ಮೀಯ ಸ್ನೇಹಿತರೆ, ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಹಣ್ಣು ಹಣ್ಣು ಬಾಳೆಹಣ್ಣು ಈ ಒಂದು ವಿಷಯದ ಬಗ್ಗೆ ಹೆಂಗಪ್ಪ ನನ್ನ ತಲೆಯಲ್ಲಿ ವಿಚಾರ ಬಂತು ಅಂದ್ರೆ, ಆತ್ಮೀಯರೇ, ಒಬ್ರು 98 ಎಸ್ ರೀ ಸ್ನೇಹಿತರೆ 98 ವರ್ಷದ ಅಜ್ಜ ಅವರೊಂದಿಗೆ ಮಾತನಾಡುವಾಗ ಅವರ ಸೀಕ್ರೆಟ್ ಆಫ್ ಹೆಲ್ತ್ ಕೇಳಿದ್ರೆ ಅವ್ರು ಹೇಳಿದ್ರು, ಮಂಜುನಾಥ, ನನಗ 11 ಒಳಗೆ ಒಂದು ಬಾಳೆಹಣ್ಣು ಪ್ರತಿನಿತ್ಯ ಬೇಕೇ ಬೇಕು, ಈ ಬಾಳೆಹಣ್ಣು ಇಲ್ಲದೆ ನನಗೆ ಆಗುವುದೇ ಇಲ್ಲ. ಸೊ ಸ್ನೇಹಿತರೆ ಅಲ್ಲಿಂದ ಈ ವಿಚಾರ ತಗೊಂಡು ಬಂದೆ, ನಡೀರಿ ಸ್ನೇಹಿತರೆ ಬಾಳೆಹಣ್ಣು ಬಗ್ಗೆ ಮಾತನಾಡೋಣ, ಏಕೆಂದ್ರೆ 365 ಡೇಸ್ ಸಿಗೋ ಈ ಹಣ್ಣು ಬಾಳೆಹಣ್ಣು. ಸೊ ಸ್ನೇಹಿತರೆ ಅದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿನ ತಗೊಳ್ಳೋದಿಲ್ಲ, ಅದನ್ನು ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫಾರಿನ್ ಬ್ರ್ಯಾಂಡೆಡ್ ಆ ಫ್ರೂಟ್ಸ್ಗಳು ನಾವು ತಿನ್ಲಿಕ್ಕೆ ಚಾಲು ಮಾಡಿದ್ವಿ. ಅದ್ರಾಗೇನು ತಪ್ಪಿಲ್ಲರಿ ಸ್ನೇಹಿತರೆ, ತಿನ್ನಾಕ ತಿನ್ರಿ ಒಳ್ಳೆದೇಯ. ಆದ್ರೆ ಪಾಪ ಆ ಒಂದು ಹಣ್ಣು ಹಣ್ಣು ಬಾಳೆಹಣ್ಣು ಅದ್ರಾಗ ನಾವು ಬರೀ ಅಗರಬತ್ತಿ ಚುಚ್ಚಿ ಇಡಾಕ ಆಗ್ಬಿಟ್ಟದ್ರಿ ಪೂಜೆ ಒಳಗ. ಸೊ ಸ್ನೇಹಿತರೆ ಆ 98 98 ವರ್ಷದ ಅಜ್ಜ ಅವರ ಜೀವನದಲ್ಲಿ ಏನಪ್ಪ ಈ ಒಂದೇ ಒಂದು ವಿಷಯ ಕಾನ್ಸ್ಟೆಂಟ್ ಆಗಿದೆ, ಅದು ಶಿಸ್ತಿನಿಂದ ತಿನ್ನೋ ಆ ಬಾಳೆಹಣ್ಣು. ಸೊ ಸ್ನೇಹಿತರೆ, 106 ಬೆನಿಫಿಟ್ಸ್ಗಳ ತುಂಬಿರುವ ಈ ಬಾಳೆಹಣ್ಣು ಬಗ್ಗೆ ನಾನು ವಿಚಾರ ಮಾಡ್ಕೋತ ಕೂತಾಗ, ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ, ಆಯುರ್ವೇದದಲ್ಲಿಯೂ ಹೇಳ್ತಾ ಇದ್ದಾರೆ, ಅದು ಪಚನೆ ಶಕ್ತಿ ಸ್ಟ್ರಾಂಗ್ ಮಾಡಲಿಕ್ಕೆ ಬೇಕು ಒಂದು ಹಣ್ಣು ಹಣ್ಣು ಅದು ಬಾಳೆಹಣ್ಣು. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬಹಳ ಈಸಿಯಾಗಿ ಸಿಗೋ ಬಾಳೆಹಣ್ಣು ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೇನೆ. ಅದರಲ್ಲಿ ಮೊದಲನೇದಾಗಿ, ಹೊಟ್ಟೆ ಕ್ಲಿಯರ್ ಇದ್ರೆ ರೋಗಗಳು ದೂರ ಇರುತ್ತೆ. ವಿಚಾರ ಮಾಡಿ, ಬಾಳೆಹಣ್ಣಿನ ಉದುಬತ್ತಿ ಹಚ್ಚಕ್ಕೆ ಇಡಕ್ಕೆ ಹೋಗ್ಬೇಡ್ರಿ, ತಿನ್ರಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣ್ಣು ಹಣ್ಣು ಬಾಳೆಹಣ್ಣು. ಸೊ ಸ್ನೇಹಿತರೆ, ಈಗ ಬ್ರೇಕ್ ನ ಮುಂಚೆ ನಾನು ಹೇಳ್ತಾ ಇದ್ದೆ, ಬಾಳೆಹಣ್ಣಲ್ಲಿ ಅಗರ್ಬತ್ತಿ ಚುಚ್ಚಿ ಹರಡ್ತಾರೋ, ಸ್ವಲ್ಪ ಟಾಸ್ಕ್ ನಂಬರ್ 2 ನಲ್ಲಿ ಭಾಗವಹಿಸಿ ನನಗೆ ತಿಳಿಸಿ. ಸೊ ಸ್ನೇಹಿತರೆ, ಅಷ್ಟಕ್ಕ ಸೀಮಿತವಾಗಿ ಇಡಕ್ ಹೋಗ್ಬೇಡ್ರಿ, ನಮಗೆ ಹೊಟ್ಟೆ ಕ್ಲಿಯರ್ ಆಗಿಟ್ಟಿದ್ರೆ ರೋಗಗಳು 98% ರೋಗಗಳು ಹೊಟ್ಟೆಯಿಂದಾನೆ ಬರುತ್ತೆ. ಆ ಹೊಟ್ಟೆ ಕ್ಲಿಯರ್ ಆಗಿಡ್ಲಿಕ್ಕೆ ಒಂದೇ ಆ ಹಣ್ಣು ಬಾಳೆಹಣ್ಣು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ, 365 ದಿನ ಸಿಗೋ ಈ ಬಾಳೆಹಣ್ಣು ಬಹಳ ಚೀಪಾಗಿ ಸಿಗೋ ಬಾಳೆಹಣ್ಣಿನಲ್ಲಿ ಇರೋ ಲಾಭಗಳು ನನಗೆ ಸಿಕ್ತು ನಮ್ಮ ಈ ಅಜ್ಜನೊಂದಿಗೆ. ಸೊ ನಡೀರಿ, ಆ ಅಜ್ಜಗೆ ಧನ್ಯವಾದ ತಿಳಿಸೋಣ. ಬಾಳೆಹಣ್ಣಿನ ಎರಡನೇ ಬೆನಿಫಿಟ್, ಇತ್ತೀಚಿನ ಯುವಕ ಯುವತಿಯರಿಗೆ ಮುಖದ, ಯುವಕ ಯುವತಿಯರಿಗೆ ಅಷ್ಟ ಅಲ್ರಿ ಸ್ನೇಹಿತರೆ, ಎಲ್ಲರಿಗೂ ಮುಖದ ಒಂದು ಕಾಂತಿ, ಎಸ್ ಮುಖದ ಮೇಲೆ ಕಾಂತಿ ತೇಜಸ್ಸು ಬೇಕು. ಅದರಲ್ಲಿ ಏನಾದರೂ ಫಂಕ್ಷನ್ ಬರ್ತಾ ಇದೆ, ಮದುವೆ ಆಗಿರಲಿ, ಬರ್ಡೆ ಪಾರ್ಟಿ ಆಗಿರಲಿ, ಯಾವುದೇ ಒಂದು ಸಮಾರಂಭ ಆಗಿರಲಿ, ಅಂತ ಒಂದು ಟೈಮ್ ಕಿತ್ತ ಒಂದು 2 ದಿನ ಮುಂಚೆನೆ ಮುಖದ ಮೇಲೆ ಒಂದು ಗುಳ್ಳಿ ಬರ್ತದೆ, ಅದಕ್ಕೆ ಹೇಳ್ತಾರೆ ಪಿಂಪಲ್. ಆ ಪಿಂಪಲ್ ಬಂದಾಗ ನಾವು ಬಯಸ್ಕೋತಿರ್ತೀವ್ರಿ, ಏನ್ರಿ ಇದು ಪಿಂಪಲ್ಲು, ಏನಾರು ಕಾರ್ಯಕ್ರಮ ಇದ್ದಾಗ ಮಾತ್ರ ಯಾಕೆ ಬರುತ್ತೆ ಮುಖದ ಮೇಲೆ. ಸೊ ಸ್ನೇಹಿತರೆ, ಆ ಪಿಂಪಲ್ಗೆ ಒಂದೇ ಒಂದು ರಾಮಬಾಣ, ಒಂದೇ ಒಂದು ಬಾಳೆಹಣ್ಣು. ನಿಜಾರಿ ಸ್ನೇಹಿತರೆ, ಬೆನಿಫಿಟ್ ನಂಬರ್ 2 ಇದೆಯಾ? ಸೊ ಸ್ನೇಹಿತರೆ, ಮುಖದ ಮೇಲೆ ತೇಜಸ್ಸು ಕಾಂತಿ ಆ ಪಳಪಳ ಬೇಕು, ಪಿಂಪಲ್ ಫ್ರೀ ಮುಖ ಬೇಕು ಅಂದ್ರೆ ಒಂದು ಹಣ್ಣು, ಅದೇ ಬಾಳೆಹಣ್ಣು. ಸೊ ಸ್ನೇಹಿತರೆ, ಸೇವಿಸಿ ಎಂಜಾಯ್ ಮಾಡಿ. ಬರ್ತಾ ಇದೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ, ಕೇಳಿ ಮಜಾ ಮಾಡಿ.

0: power.
1: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440 LETech.AC.IN ಗೆ ಭೇಟಿ ನೀಡಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಒಂದು ಹಣ್ಣು ಸಿಗೋ ಬಹಳ ಎಲ್ಲ ಕಡೆ. ಒಂದಾನೊಂದು ಕಾಲದಲ್ಲಿ ನಾವು ಪಾನ್ಪಟ್ಟಿಗೆ ಹೋಗ್ತಿದ್ವಿ, ಪಾನ್ಪಟ್ಟಿನಲ್ಲಿ ಖಾರ ಶೇಂಗಾ, ಮೂಂಗದಾಳ, ಆಮೇಲೆ ಆ ರವಾ ಫೇಡ, ಖವಾ ಫೇಡ, ರಸಗುಲ್ಲ ಎಲ್ಲ ತಗೋತಿದ್ವಿ. ಅದರೊಂದಿಗೆ ದಂಡಿಗೆ ಒಂದು ಗುಚ್ಚು ತುಂಬೆ ಬಾಳೆಹಣ್ಣು ಇರ್ತಿತ್ರಿ ಆತ್ಮೀಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಎಷ್ಟೋ ಟ್ರಕ್ ಡ್ರೈವರು, ಎಷ್ಟೋ ಈ ನಮ್ಮ ಡ್ರೈವರ್ ಚಾಲಕರು ಅವರು ಬಾಳೆಹಣ್ಣನ್ನು ತಿಂತಿದ್ರು. ನಾನು ಅವ್ರಿಗೆ ಕೇಳ್ತಿದ್ದೆ, ಅಜ್ಜ ಅಣ್ಣ ಏನ್ರಿ ನೀವು ಬಾಳೆಹಣ್ಣು ತಿಂತೀರಿ? ಮಂಜುನಾಥ, ನಾವು ಹೊರಗಿಂದ ಟ್ರಾವೆಲ್ ಮಾಡ್ತೇವೆ, ಧಾಬಾ ಊಟ ತಿಂತೇವೆ, ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಹೊಟ್ಟೆ ಕ್ಲೀನ್ ಆಗಿಡ್ಲಿಕ್ಕೆ ಹೊಟ್ಟೆ ತುಂಬ್ತದ, ಬರೀ 2 ರೂಪಾಯಿನಾಗ. ಆ ಟೈಮ್ನಾಗೆ 2 ರೂಪಾಯಿ ಇತ್ತು, ಈಗ 5-10 ರೂಪಾಯಿ ಮಾಡ್ಯಾರ ಗೊತ್ತಿಲ್ಲ ನನಗೆ. ಬಟ್ ಅದನ್ನು 2 ತಿಂತಿದ್ರು, ಗಟ್ಟಗಟ್ ನೀರು ಕುಡಿತಿದ್ರು, ಆರಾಮಾಗಿರ್ತಿದ್ರಿ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಜೋರು ಹಸಿವತ್ತಿದೆ ಆ್ಯಂಡ್ ಏನೂ ಸಿಗಲಿಲ್ಲ, ಆದರೆ ಹಣ್ಣು ಹಣ್ಣು ಬಾಳೆಹಣ್ಣು ಸೇವಿಸಿದ್ದೀರಾ, ಹೊಟ್ಟೆ ತುಂಬಿಸ್ಕೊಂಡಿದ್ದೀರಾ? ನಂದಾಗೈತ್ರಿ ಎನ್ ಸಿ ಸಿನಲ್ಲಿ ಕ್ಯಾಂಪ್ನಲ್ಲಿದ್ದಾಗ ಏನೂ ಸಿಗಲಿಲ್ಲ. ಆಮೇಲೆ ನಡಿರಪ್ಪ, 1 ಡಜನ್ ಬಾಳೆಹಣ್ಣು ಇತ್ತು, 4 ಜನ ಇದ್ವಿ, ಎಲ್ಲರೂ ಸವಾ ಚಟ್ ಮಾಡಿ ನೀರು ಕುಡಿದ್ವಿ. ಆ ದಿನ ಏನ್ರಿ ಫುಲ್ ಡೇ ಅಲರ್ಟ್ ಆಗಿದ್ವಿ ನಾವು. ಸ್ನೇಹಿತರೆ, ಅವತ್ತೇ ನನಗೆ ಅರಿವಾಯಿತು ಬಾಳೆಹಣ್ಣು ಇಸ್ ದ ಸೂಪರ್ ಫ್ರೂಟ್ ಅಂತ. ನಡೀರಿ ಸ್ನೇಹಿತರೆ, ಬಾಳೆಹಣ್ಣು ಸೇವಿಸೋಣ, ಹಾಡನ್ನ ಕೇಳೋಣ, ಮಜಾ ಮಾಡೋಣ.

ನಿಮ್ಮೊಂದಿಗಿನ ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಹಣ್ಣು ಹಣ್ಣು ಬಾಳೆಹಣ್ಣು ಈ ವಿಷಯದ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಏನೋ ಮಂಜುನಾಥ ಇಂಥ ಒಂದು ವಿಷಯ ತಗೊಂಡು ಬಂದಿದ್ಯಾ? ಏನ್ ಎಲ್ಲಾ ಕಡೆ ಸಿಗೋ ಬಾಳೆಹಣ್ಣು ಅದ್ರ ನ್ಯಾಗ ಏನ್ ವಿಶೇಷ? ಸ್ನೇಹಿತರೆ, ಆ ಜನೊಬ್ಬರು ಅವರೊಂದಿಗೆ ನಾನು ಹೇಳಿದ್ನಲ್ಲ ಗುರು, ಹಿರಿಯರು ಯಾರೇ ಸಿಕ್ಕಿದ್ರ ಅವರೊಂದಿಗೆ ಕೂತ್ಕೊಂಡು ಮಾತನಾಡಿ ಅವರ ಅನುಭವಗಳನ್ನ ನಾನು ಯಾಕಪ್ಪ ಕೇಳ್ತೇನೆ ಅಂದ್ರೆ, ಸ್ನೇಹಿತರೆ, ಅವರ ಅನುಭವಗಳು ಬಂಗಾರ ಇದ್ದಂಗ, ಅದು ನಮಗೆ ಪಾಠವಿದ್ದಂಗ. ನಾನು ಕೇಳಿದೆ, ಅಜ್ಜ ಹೇಗಪ್ಪ ಹೀಗ್ ಫಿಟ್ ಇದೆಯಾ, ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು? 12 ಗಂಟೆ ಮಧ್ಯಾಹ್ನದ ಒಳಗೆ ಒಂದು ಬಾಳೆಯನ್ನು ಸೇವಿಸಲೇಬೇಕು, ಡಿಸಿಪ್ಲಿನ್ ಅದು ಅಂತ ಹೇಳಿದ್ರು ಅವರು. ಅದಂದ್ರು ಅವ್ರು ಇಲ್ಲದೆ ಅವರಿಗೆ ಆಗುದಿಲ್ಲ. ಸ್ನೇಹಿತರೆ ಯಾಕೆ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ನೋಡಿ ಅವರಿಗೆ ವಿಜ್ಞಾನ ಗೊತ್ತಿಲ್ಲ, ಬಟ್ ಅವ್ರಿಗೆ ಒಂದ್ ಮಾತ್ರ ಗೊತ್ತಿದೆ, ಸೇವಿಸಿರುವ ಬಾಳೆಹಣ್ಣು ಮಧ್ಯಾಹ್ನ 12 ಒಳಗ ನನಗೆ ತಿಂದಿರೋ ಆಹಾರ ಎಲ್ಲ ಕ್ಲಿಯರ್, ಹೊಟ್ಟಿ ಕ್ಲಿಯರ್ ಇದ್ರೆ ಮಂಜುನಾಥ ನಿನಗೆ ಯಾವುದು ರೋಗ ಬರುದಿಲ್ಲ. ನಾನಂದೆ, ಅಜ್ಜ ನೀವು ಓದ್ತೀರಿ, ಚಸ್ಮಾ ಇಲ್ಲದೆ ಮರಾಠಿ ಪೇಪರ್ ಓದ್ತಾರ? ನಾನಂದೆ, ಏನ್ ಗಟ್ಟಿದಾರ, 98 ವರ್ಷ, ಒಂದು ಇದು ಏನಂತಾರೆ, ಅದು ಸ್ಟಿಕ್ಕು ಇಲ್ದರೆ, ಎಸ್ ಕಟಿಗೆ ಇಲ್ದ ನಡೀತಾರ್ರಿ ಅವರು. ಸ್ನೇಹಿತರೆ, ದಿಸ್ ಇಸ್ ಸಮಥಿಂಗ್ ಫ್ಯಾಬ್ಯುಲಸ್. ನಾನಂದೆ, ಹಿಂಗಂಗಪ್ಪ ಇವ್ರ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಇದೆ ಅಂದರೆ, ಕಾರಣ ಹಣ್ಣು ಹಣ್ಣು ಬಾಳೆಹಣ್ಣು. ಸೊ ಸ್ನೇಹಿತರೆ, ಬರ್ತಾ ಇದೆ ಇನ್ನೊಂದು ಲಾಭ, ಅದು ನಿಮ್ಮ ಬೋನ್ಸಿಗೆ ಉತ್ತಮ, ಹಣ್ಣು ಹಣ್ಣು ಬಾಳೆಹಣ್ಣು. ಆ ಜನಿಗೆ ಧನ್ಯವಾದ ತಿಳಿಸ್ರಿ. ಇನ್ನು ಮುಂದೆ ಬಾಳೆಹಣ್ಣಿನಲ್ಲಿ ಅಗರಬತ್ತಿ ಇಡಕ್ಕೆ ಹೋಗ್ಬೇಡ್ರಿ, ಆ ನೈವೇದ್ಯ ತಾಟದಲ್ಲಿ ನೈವೇದ್ಯ ಆದ ಕೂಡಲೇ ಬಾಳೆಹಣ್ಣನ ಸೇವಿಸಿ. ಆತ್ಮೀಯ ಸ್ನೇಹಿತರೆ, ಬರ್ತಾ ಇದೆ ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ, ಹಣ್ಣು ಹಣ್ಣು ಬಾಳೆಹಣ್ಣಿನ ಕಾರ್ಯಕ್ರಮ.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

வேணு துவனி 90.4 FM இது கே எல் இ கனசுபல் காவியா மொட்ட முதல்ல சமுதாய வானொலி கேந்திர நிமந்தி ஞானமாஞ்சனா பை ஆத்மீய ஸ்நேகிதர கார்யக்ரமாத இவத்தின விஷய ஹண்ணு ஹண்ணு பாழைஹண்ணு இதர் பகை மாத்தநாடுத்தா நாடுத்தா ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ ವಿಚಾರ ಬಂತು ನಡೀರಿ. ಆ ವಿಚಾರಕ್ಕೆ ಧನ್ಯವಾದ ನಮ್ಮ ಅಜ್ಜ. ಸೊ ಸ್ನೇಹಿತರೆ, ಮುಖ ಪಳ ಪಳ ಅಂತ ಇಡ್ಲಿಕ್ಕೆ ಬಾಳೆಹಣ್ಣು, ಅದರೊಂದಿಗೆ ನಿಮಗೆ ಬೋನ್ ಸ್ಟ್ರಾಂಗ್ ಇರಬೇಕು ಅಂದ್ರೆ ಬಾಳೆಹಣ್ಣು. ತಲೆ ಬಗ್ಗೆ ಎಲ್ಲರೂ ವಿಚಾರ ಮಾಡ್ತಾರೆ. ಮಾನಸಿಕ ಆರೋಗ್ಯಕ್ಕೆ ಒಂದು ಬಹಳ ಗಮನ ಹೆಚ್ಚಾಗಿದೆ. ಅದರೊಂದಿಗೆ ಸ್ನೇಹಿತರೆ, ತಲೆ ನೆಗಡಿ ಡ್ಯಾಂಡ್ರಫ್ ಬಹಳ ಆಗಿತ್ತಂದ್ರೂ ಹಣ್ಣು ಹಣ್ಣು ಬಾಳೆಹಣ್ಣು ಮಂಜುನಾಥ ಏನು ತಲೆಯಾಗ ಹಚ್ಕೋಬೇಕು ಇಲ್ರಿ, ಅದು ಸೇವಿಸಬೇಕು. ಒಂದು ಬಾಳೆಹಣ್ಣು ಡ್ಯಾಂಡ್ರಫ್ ಇದ್ರೂ ಅದಕ್ಕೆ ರಾಮಬಾಣ ಬಾಳೆಹಣ್ಣು ಸೇವಿಸಿ ಎಂಜಾಯ್ ಮಾಡಿ. ಬರ್ತಾ ಇದೆ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ, ಕೇಳಿ ಮಜಾ ಮಾಡಿ.

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी। फोन नंबर 0831255530 एंड 247377 एक्सटेंशन 1530।
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.

ಆಲ್ ರೈಟ್ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಒಳ್ಳೊಳ್ಳೆದಾದಂತಹ ಬಾಳೆಹಣ್ಣಿನ ಲಾಭಗಳ ಬಗ್ಗೆ ಮಾತನಾಡಿದೆ. ಆ ಅಜ್ಜನಿಗೆ ಧನ್ಯವಾದ ತಿಳಿಸಿ. ನೀವೆಲ್ಲರೂ 98 ವರ್ಷ ಆದ್ರೂ ಇವತ್ತಿವರೆಗೂ ಅವರು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅದರ ಹಿಂದಿನ ಕಾರಣ ಶಿಸ್ತು ಸ್ನೇಹಿತರೆ. ಆ ಶಿಸ್ತಿನಲ್ಲಿ ಒಂದೇದು, 12 ಮಧ್ಯಾಹ್ನದ ಒಳಗೆ ಅವರಿಗೆ ಬೇಕು ಒಂದು ಬಾಳೆಹಣ್ಣು. ಸೊ ಸ್ನೇಹಿತರೆ, ನಿಮ್ಮ ಮುಖದ ಮೇಲೆ ತೇಜಸ್ಸು, ನಿಮಗೆ ಹಲ್ಲಿನ ಆರೋಗ್ಯ ಬೇಕಂದ್ರೇನು ಬೇಕು ನಮಗೆ ಬಾಳೆಹಣ್ಣು ಸ್ನೇಹಿತರೆ. ನಿಜ, ಅದರೊಂದಿಗೆ ಸ್ನೇಹಿತರೆ ಹೊಟ್ಟೆ ಕ್ಲೀನ್ ಇಡಕ್ಕ ಅದು ಮಾತ್ರ ಇದೆ. ನಿಮಗೆ ನಿಮ್ಮ ಜೀವನದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ವೇಟ್ ಲಾಸ್ ಮಾಡಬೇಕು, ಡಯಾಬಿಟೀಸ್ ಇದೆ, ಅವರಿಗೂ ಉತ್ತಮ ಬಾಳೆಹಣ್ಣು. ಈಗ ಹೇಳ್ತೀರಿ, ಅಪ್ಪ ಮಂಜುನಾಥ, ಡಯಾಬಿಟೀಸ್ ಐತಿ, ಮಧುಮೇಹ ಇದೆ, ಸಕ್ಕರೆ ಇರ್ತದಲ್ಲಪ್ಪ. ಸಕ್ಕರೆ ಆ ನೀವು ವೈಟ್ ಕಲರ್ ಸಕ್ಕರೆ ಅಲ್ರಿಪ್ಪ, ಇದು ನ್ಯಾಚುರಲ್ ಶುಗರ್, ಉತ್ತಮವಾದ ಒಂದು ವಿಷಯ. ಆದರೆ ಮಾಡ್ರೇಷನ್ ಅಲ್ಲಿ ತಿನ್ಬೇಕು. ಮಂಜು ಹೇಳ್ಯಾರ ನೋಡಿರಿ, ಬಾಳೆಹಣ್ಣು ಹೊಡೆಯೋ ನಾವು ಕುಟ್ಟೋಲ್ ಅಂತ ಒಂದು ಅರ್ಧ ಡಜನ್ ಬಾಳೆಹಣ್ಣು ತಿಂದು ಶುಗರ್ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಫಲದಲ್ಲಿರೋ ಶುಗರು ಉತ್ತಮ ಅಂತ ವೈದ್ಯರು ಹೇಳ್ತಾರೆ. ಆದ್ರೂ ನಿಮ್ಮ ಮಧುಮೇಹ ಇದ್ರೆ ವೈದ್ಯರಿಗೆ ಅವರೊಂದಿಗೆ ಭೇಟಿ ನೀಡಿ, ಅವರೊಂದಿಗೆ ಒಂದು ಸಲಹೆ ತಗೊಳ್ಳಿ. ನಾನು ಬಾಳೆಹಣ್ಣು ತಿನ್ಬೋದು, ಇವ್ ನೋಡ್ರಿ ಮಂಜುನಾಥ್ ಹೇಳತ್ತಾನಂತ, ಅವ್ರು ಊನ ಅಂತಾರ, ಬಟ್ ಒಂದೇ ತಿನ್ನಬೇಕು, ಅದು ಅತಿ ಶೀಘ್ರ ಅಂದ್ರೆ 12 ಮಧ್ಯಾಹ್ನದ ಒಳಗೆ. ಕೆಲವೊಬ್ರು ಏನ್ ಮಾಡ್ತಾರೆ, ರಾತ್ರಿ ಬಾಳೆಹಣ್ಣು ತಿಂತಾರೆ ಸ್ನೇಹಿತರೆ, ಕಫ ತುಂಬುತ್ತೆ. ಎಸ್, ಬಾಳೆಹಣ್ಣು ತಿನ್ನೋಕೆ ಟೈಮ್ ಇರುತ್ತೆ, ಅದು ಮುಂಜಾನೆ. ಅದ್ ನೋಡ್ರಿ ಅಜ್ಜನಿಗೆ ಗೊತ್ತೇ ಇಲ್ಲ, ಆದ್ರೆ ಅವ್ರು ಸೇವಿಸ್ತಾ ಇದಾರೆ ಹಾಗೇನೆ. ನಡೀರಿ, ಅದಕ್ಕೆ ಹೇಳೋದು, ಹಿರಿಯರೊಂದಿಗೆ ಮಾತನಾಡಿ ಅವರ ಅನುಭವನೇ ನಿಜವಾದ ನಮ್ಮ ಜೀವನದಲ್ಲಿ ತಕ್ಕ ಪಾಠ. ಅದನ್ನೇ ಹೇಳ್ತೇನೆ ನಾನು. ಬಂಗಾರ ಅಂಗಡಿಯಾಗೂ ಸಿಗುತ್ತೆ, ಇನ್ನೊಂದು ಬಂಗಾರ ಹಿರಿಯರ ಕಡೆ ಅನುಭವದ ಮುಖಾಂತರನೂ ಸಿಗುತ್ತೆ. ಮಾತನಾಡಿ ಒಂದು ಅಜ್ಜರೊಂದಿಗೆ ಅಜ್ಜಿಯೊಂದಿಗೆ ದೂರ ಇಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ, ಅವರ ಅನುಭವನೇ ನಿಮಗೆ ಒಂದು ಪಾಠ. ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತಿನ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಹಣ್ಣು ಹಣ್ಣು ಬಾಳೆಹಣ್ಣಿನ ಬಗ್ಗೆ ಮಾತನಾಡಿದೆ. ಅಜ್ಜನಿಗೆ ಧನ್ಯವಾದ. 98 ಏಜ್ ಆಗಿದೆ, ಆದರೆ ಅವರ ಜೀವನದಲ್ಲಿ ಒಂದು ವಿಷಯ ಬಿಟ್ಟಿಲ್ಲ ಅವರು ಇವತ್ತಿನವರೆಗೆ, ಅದು ಮಧ್ಯಾಹ್ನ 12 ಗಂಟೆಗಿಂತ ಮುಂಚೆ ಒಂದು ಬಾಳೆಹಣ್ಣು ಸೇವಿಸ್ತಾರೆ. ಸೊ ಸ್ನೇಹಿತರೆ, ಅದರಿಂದ 106 ವಿಷಯಗಳ ಲಾಭ ಅವರಿಗೆ ಸಿಗ್ತಾ ಇದೆ. 98 ಫಿಟ್ ಆಗಿದ್ದಾರೆ, ಒಳ್ಳೇದಾಗಲಿ ಅವರಿಗೆ. ನಮಗೂ ಒಳ್ಳೇದು ಒಂದು ವಿಷಯ ಸಿಕ್ತು, ಆ ಹಣ್ಣು ಬಾಳೆಹಣ್ಣಿನಲ್ಲಿ ಅಗರಬತ್ತಿ ಹಚ್ಚಿ ಅಟ್ಟ ಇಡಕ್ಕೆ ಹೋಗ್ಬೇಡ್ರಿ, ಬಾಳೆಹಣ್ಣು ಸೇವಿಸಿ ಅಂತ ಹೇಳ್ತಾ ನಾನು ಯಾರಂತಾಗುತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ಮಾಚು ನಾಥ್ ಪೈ ಹೋಗ್ತಾ ಹೇಳೋದು ಇಷ್ಟೇ. ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುತ್ತೆ ವಾಹ್ ದೇ ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯಪಾ ಜಿತಿನ ಕಿ ಗಾ ತೇರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲ್ಲಾಸ್. ಇದು 4 ದಿನದ ಜೀವನ ಸ್ನೇಹಿತರೆ. ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ, 4 ಜನರನ್ನ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟ ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿಕ್ಕೆ ಏನು ಧ್ವನಿಯನ್ನ ಸದಾ ಕೇಳಿ. ಈ ಜೀವನದಲ್ಲಿ ಸಿಗುವ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿಪ್ಪ ನಿಮ್ ಕಡೆ? ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಸ್ನೇಹಿತರೆ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು. ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಕಾವ್ಯವನ್ನ ಉಸಿರಾಗಿಸಿಕೊಂಡಿರುವಂತಹ ಸಾಹಿತಿಗಳು, ಲೇಖಕರು, ಬರಹಗಾರರು ಆದಂತಹ ಗೋಕಾಕ್ನ ನ್ಯಾಯವಾದಿಗಳಾದ ಶ್ರೀ ಲಕ್ಷ್ಮಣ್ ಶೆರಗಾರ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ
0: ಸರ್. ಏನು ಅಂದ್ರೆ, ನಮ್ಮ ಬಾಲ್ಯ ಅನ್ನುವಂಥದ್ದು ನಮಗೆ ಮಧುರವಾದ ಕ್ಷಣವನ್ನು ನೀಡುವಂತದ್ದೇ ನಮ್ಮ ಬಾಲ್ಯ. ಹಾಗಾಗಿ ತಮ್ಮ ಒಂದು ಪರಿಚಯವನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡಬಹುದಾ? ತಮ್ಮ ಬಾಲ್ಯದ ಬಗ್ಗೆ ಹೇಳಿ ಸರ್. ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ತಂದೆ ತಾಯಿ ಪರಿಚಯ?
1: ನಮ್ಮ ತಂದೆ ಒಬ್ಬರು ಕಾರ್ಮಿಕರು, ಶುಗರ್ ಫ್ಯಾಕ್ಟರಿ ಅವರೇ. ಬಾಲ್ಯ ಅಂತ ಹೇಳ್ಕೊಳ್ಳುವಂತ ಬಾಲ್ಯ ಅಂತೇನು ನನಗಿಲ್ಲ. ಹಳ್ಳಿ ಒಳಗೆ ಬೆಳೆದದ್ದು, ಆಮೇಲೆ ಕನ್ನಡ ಶಾಲೆ ಅಲ್ಲೇ ನಾವು ಶಿಕ್ಷಣ ಕಲ್ತದ್ದು. ಯಾವುದೋ ನಮ್ಮನ್ನು ಹಿಡಿದು ಇಟ್ಕೊಳ್ಳುವಂಥ ಯಾವ ಘಟನೆಗಳು ಬಾಲ್ಯ ಒಳಗೆ ನಡೀಲಿಲ್ಲ. ಆಮೇಲೆ ಸುಮ್ಮನೆ ಆ ಹಳ್ಳಿ, ಈಗ ನಾವು ಬರೆಯುವುದು ಈ ಸದ್ಯಕ್ಕೆ ನಾವು ಏನು ಬರಿತೀವಲ್ರಿ, ಆವಾಗ ಹಳ್ಳಿ ಚಿತ್ರಣಗಳ ಸಲುವಾಗಿ ನನ್ನ ಹಿಂದಿನ ಬಾಲ್ಯ ಇದ್ದದ್ದು ಸಪೋರ್ಟ್ ಅದರಿಂದ ಆಯ್ದು ನೆನಪು ಮಾಡಿಕೊಂಡು ಹಳ್ಳಿ ಚಿತ್ರ ಅಲ್ಲಿ ಆವಾಗ ಕಂಡಂಥ ನೋಡಿದಂಥ ಚಿತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಈಗ ಬರೆಯುವುದಕ್ಕೆ ಸಾಧ್ಯ ಅನ್ನೋದು ಒಂದು ಬಿಟ್ಟರೆ ಅಲ್ಲಿ ಅಂಥ ಬೆರಗು ಮೂಡಿಸುವಂಥ ಯಾವುದೇ ಘಟನೆಗಳಾಗಲಿ ಅಥವಾ ತಿರುವುಗಳಾಗಲಿ ಬಾಲ್ಯ ಒಳಗೆ ನಡೆದಿಲ್ಲ.
0: ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಸರ್?
1: ಗೋಕಾಕ್ ತಾಲೂಕಿನ ಕೌಜಲ್ಗಿ.
0: ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮಾಡಿದ್ದು?
1: ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಗೋಕಾಕ್ ಸಿಟಿ ಒಳಗೆ. ಪ್ರೈಮರಿದಿಂದ LLB ಪೂರ್ತಿ ಆಗುವವರೆಗೂ ನಾನು ಅಲ್ಲೇ ಗೋಕಾಕ್ ಒಳಗನ್ನ ಕಲಿತದ್ದು.
0: ಬಾಲ್ಯ ಅನ್ನುವಂಥದ್ದು ಬಹಳಷ್ಟು ನಿರಾಸಾಯವಾಗಿತ್ತು ಅಂತ ಹೇಳ್ತಾ ಇದ್ರಿ ಸರ್. ಬಾಲ್ಯ ಯಾಕೆ ಅಷ್ಟು ನಿಮಗೆ ಉತ್ಸಾಹವನ್ನ ನೀಡ್ತಾ ಇರ್ಲಿಲ್ಲ? ಎಲ್ರಿಗೂ ಬಾಲ್ಯ ಅಂದ್ರೆ ಏನು ಅಂದ್ರೆ ಒಂಥರ ಸವಿ ನೆನಪುಗಳನ್ನ ನೀಡ್ತಾ ಇರುತ್ತೆ, ನಿಮ್ಗೆ ಯಾಕೆ ಆ ಒಂದು ಸವಿ ನೆನಪು ಇಲ್ಲ ಅಂತ?
1: ಸವಿ ನೆನಪು ಅಂತ ಅನ್ನೋದಕ್ಕಿಂತಲೂ ಎಲ್ಲರ ತರನೂ ನನಗೂ ಬಾಲ್ಯ ಅನ್ನೋದು ಒಂದು ಇತ್ತು. ಅಲ್ಲಿ ನಾವು ಹುಡುಗರ ಜೊತೆ ಆಟ ಆಡಿದ್ವಿ, ಆದ್ ಮಾಡಿದ್ವಿ. ಸಾಮಾನ್ಯವಾಗಿ ಬಾಲಕರು ಯಾವ್ಯಾವ ತರ ಇರ್ತಾರೆ, ನಾನು ಅದೇ ತರನಾಗಿದ್ದೆ. ಆದ್ರೆ ನನ್ಗೆ ಈಗಿನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಾಲ್ಯದೊಳಗೆ ಏನೋ ಒಂದು ನಡೆದು ಅಲ್ಲೇ ನಾನು ಬದಲಿ ಆಗಿದ್ದು ಅಥವಾ ಆ ಘಟನೆ ಇಂತರ ಮುಂದಿನ ನನ್ನ ಜೀವಮಾನ ಸ್ವಲ್ಪ ಅಲ್ಲಿ ಏನೋ ಬದಲಾವಣೆ ಕಂಡದ್ದು ಆ ತರ ಅಂತ ಏನಿಲ್ಲ. ಸಾಮಾನ್ಯ ಎಲ್ಲರಿಗೂ ಇರುವಂತ ಬಾಲ್ಯನ ನಾನು ಅನುಭವಿಸಿದ್ದೇನೆ ಅಷ್ಟೇ.
0: ಸರ್, ನಿಮಗೆ ಈ ಬರವಣಿಗೆ ಗೀಳು ಹತ್ತಿದ್ದು ಯಾವಾಗಿನಿಂದ ಅಂತ? ಬಾಲ್ಯದಲ್ಲಿ ಇತ್ತ ಅಥವಾ ಇತ್ತೀಚೆಗೆ ಬಂದಿದ್ದ?
1: ನಾನು ಈಗ ಮಾತಾಡುವಾಗ ನೆನಪಾಗಿದ್ದ ಏನಂತಂದ್ರೆ, ಬಾಲ್ಯದೊಳಗೆ ನಾನು ಓದಾಕ ಶುರು ಮಾಡಿದ್ದು ಪ್ರೈಮರಿ ಇದಂತರ. ಮೊದಲು ಚಂದಮಾಮ ಓದಿನಿ, ಆಮೇಲೆ ಪತ್ತೆದಾರಿ ಕಾದಂಬರಿಗಳನ್ನು ಓದ್ಕೊಂತ ಹುಡುಕಿ ಓದಿದ್ದು. ಆಮೇಲೆ ನಮ್ಮ ಈ MK ಇಂದ್ರ, ಈ ಸ್ತ್ರೀ ಲೇಖಕರು ಅಂತ ಏನು ಅವಾಗ ಅವರು ಈ ಉಷಾ ನವರತ್ನ ರಾಮ ಈ ಥರ ಇದ್ದವರು, ಅವಾಗ ಅವರು ನನ್ನ ಎಲ್ಲಿ ನೋಡಿದ್ರು, ಯಾವ ಲೈಬ್ರರಿ ಒಳಗೆ ಹೋದರು, ಅವ್ರ ಪುಸ್ತಕಗಳನ್ನು ಸಾಕಷ್ಟು ಕಾಣ್ತಿದ್ದು. ಹಿಂಗಾಗಿ ಅವ್ರ ಪುಸ್ತಕಗಳನ್ನ ಹೆಚ್ಚಿಗೆ ಓದ್ಕೊತ ಬನ್ನಿ. ಅದ ಓದಿ ಆದಮೇಲೆ ಅಲ್ಲಿಂದ ಮುಂದನ್ನು ಈಗ ಬಡ್ತಿ ಯಾವ ಥರ ಅಂತಂದ್ರೆ, ಚಂದಮಾಮ, ಪತ್ತೆದಾರಿ ಕಾದಂಬರಿ, ಸ್ತ್ರೀ ಲೇಖಕಿಯರ ಕಾದಂಬರಿ, ಆಮೇಲೆ ಬೌದ್ಧಿಕವಾಗಿ ಸ್ವಲ್ಪ ಹೆಚ್ಚಿನ ಮಟ್ಟದೊಳಗೆ ಇರುವಂಥ ಉದಾಹರಣೆ ಭೈರಪ್ಪ, ಯಶವಂತ್ ಚಿತ್ತಾಲ, UR ಅನಂತಮೂರ್ತಿ, ಇವರು ಕುವೆಂಪು, ಇವರೆಲ್ಲ ಕಾದಂಬರಿಗಳನ್ನು ನಂತರ ಓದ್ಕೊತ ಬಂದಿದ್ದು. ಅಂದ್ರೆ ನನಗೆ ಫೌಂಡೇಶನ್ನು ಬಾಲ್ಯನ ಅಂತ ಹೇಳಬೇಕು ಓದೋದಕ್ಕೆ. ಅಲ್ಲಿ ನಾನು ಅವಾಗ ಚಂದಮಾಮ ಓದುತ್ತಿರಲಿಲ್ಲ ಅಂತಂದ್ರೆ ನಮ್ಮನ್ನು ಏನನ್ನು ಓದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ. ಅದಕ್ಕಾಗಿ ನಾನು ಇದೇ ಹೇಳಿದ್ನಿ, ಅಂಥ ಯಾವುದೋ ಬೆರಗು ಬದಲಾವಣೆ ಆಗುವಂಥ ಘಟನೆ ನಡೆದಿಲ್ಲ ಅಂತೇಳಿ. ಆದರೆ ಈಗ ನೆನಪು ಮಾಡ್ಕೊಂಡು ಕೂಡಲೇ ಅನಿಸೋದು ಏನಂತಂದ್ರೆ, ಬಾಲ್ಯದೊಳಗೆ ನಾನು ಚಂದಮಾಮ ಓದಿದ್ರಿಂದನೇ ಇವತ್ತು ನಾನು ಬರೆಯೋದಕ್ಕೆ ಸಾಧ್ಯ ಆಗಿತ್ತು. ನಾನು ಡಿಗ್ರಿಗೆ ಬಂದ ಕೂಡಲೇ ಬರೆಯೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ತನಕ ಓದ್ಕೊತ ಇದ್ದೀನಿ. ನನ್ನಷ್ಟಕ್ಕೆ ನಾನು ಬರಿಬೇಕಂತ ಅನ್ನೋದು ಯಾವುದೋ ತಲೆಯೊಳಗೂ ಇದ್ದಿರಲಿಲ್ಲ, ಏನಿಲ್ಲ. ಅವಾಗ ಸುಮ್ಮನೆ ಏನೋ ಒಂದು ಕವಿತೆ ಅಂತೆ ಬರೆಯೋದಕ್ಕೆ ಶುರು ಮಾಡಿದ್ದು. ಅದೇ ತಲೆ ಗೀಳಾಗಿ ಆಮೇಲೆ ಮುಂದೆ ನನಗೆ ಗೊತ್ತಿಲ್ಲದನ್ನು ಬರ್ಕೊತಾನೆ ಹೋದ್ನಿ. ಅದು ಒಂದು ಡಿಗ್ರಿ ಮುಗಿಯುವಾಗ ಒಂದು 2-3 ಕತೆಗಳನ್ನು ಬರೆದಿದ್ದೀನಿ ನಾನು. ಆಮೇಲೆ ಲಾಗ್ ಅಡ್ಮಿಷನ್ ಮಾಡಿ ಆದಮೇಲೆ ಅದನ್ನು ಬರೆದ ಕತೆಗಳನ್ನು ವಾರ ಪತ್ರಿಕೆಗಳಿಗೆ ಕಳಿಸಿ ಆದಮೇಲೆ ಅವರು ಪ್ರಕಟಿಸಿದ್ರು. ಅವಾಗ ಆ ಕಾಲದೊಳಗೆ ಕಳಿಸಿದ್ದನ್ನು ಯಾವುದನ್ನು ರಿಜೆಕ್ಟ್ ಮಾಡಲಿಲ್ಲ, ಪ್ರಕಟ್ ಮಾಡ್ಕೊತ ಹೋದರು. ಆ ಪ್ರಕಟಣೆಯಿಂದಾಗಿ ನನಗೆ ಇನ್ನಷ್ಟು ಬರಿಬೇಕು ಅಂತ ಅನ್ನಿಸಿ 2 ಡಿಗ್ರಿ ಮುಗಿಯೊಳಗಾಗಿ ನಾನು ಬರವಣಿಗೆಯನ್ನು ಸ್ವಲ್ಪ ರೀಚ್ ಆಗಿದ್ನಿ ಬರವಣಿಗೆಯೊಳಗೆ ಅಂತ ಅನ್ಬೋದು.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವನು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣುಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: ಸರ್, ನಿಮಗೆ ಬಾಲ್ಯದಲ್ಲಿ ಓದುವಂತಹ ಒಂದು ಹವ್ಯಾಸ ಇತ್ತು, ಹಾಗಾಗಿ ಬರವಣಿಗೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಬರವಣಿಗೆಯನ್ನ ಶುರು ಮಾಡಿದ್ರಿ, ಡಿಗ್ರಿ ವಯಸ್ಸಿಗಾಗ್ಲೇ ಕತೆಗಳನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಇತ್ತೀಚಿನ ಮಕ್ಕಳಲ್ಲಿ ಈ ಒಂದು ಓದುವಂತಹ ಒಂದು ಹವ್ಯಾಸ ಆಗಿರ್ಲಿ ಅಥವಾ ಪ್ರವೃತ್ತಿ ಆಗ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಸರ್?
1: ಮುಖ್ಯವಾಗಿ ಈ ಮೊಬೈಲ್ ನಮ್ಮ ಕಾಲಕ್ಕೆ ಯಾವ ಅಂದ್ರೆ ಯಾವುದೂ ಇದ್ದಿರಲಿಲ್ಲ. ಟಿವಿ ಸಹಿತ ನಾವು ಎಲ್ಲೋ ಯಾರ್ದೋ ಮನೆ ಒಳಗೆ ಹೋಗಿ ರವಿವಾರಕ್ಕೊಮ್ಮೆ ರಾಮಾಯಣ ಮಹಾಭಾರತವನ್ನ ಯಾರ್ದೋ ಮನೆ ಒಳಗೆ ಕುಂತ ನಾವು ನೋಡಿ ಬರ್ತಿದ್ವಿ. ನಮ್ಮ ನಮ್ಮ ಮನೆ ಒಳಗೂ ಟಿವಿ ಇದ್ದಿರಲಿಲ್ಲ, ಇದ್ದದಂದ್ರೆ ರೇಡಿಯೋ ಮಾತ್ರ. ಅದ್ರಾಗ ನಾವು ಏನು ಕೇಳ್ತಿದ್ವಿ ಅಷ್ಟ. ಅದನ್ನು ಬಿಟ್ರೆ ಏನು ನಮ್ದು ಅದರ್ ಆಕ್ಟಿವಿಟೀಸ್ ಮಾಡಬೇಕು ಅಂತಂದ್ರೆ ನಾವು ಬುಕ್ಕನ್ನು ಹಿಡಿಬೇಕಾಗಿತ್ತು. ಏನು ನಾವು ಏನೋ ಈ ಸ್ಕ್ರೀನ್ ಒಳಗೆ ಈ ಥರ ಏನು ನೋಡ್ತಾರೆ ಹುಡುಗರು ಮೊಬೈಲ್ ಉಪಯೋಗ ಮಾಡ್ಕೊಂಡು ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೈ ಒಳಗೆ ಯಾವುದೇ ಜಗತ್ತು ಇದ್ದಿರಲೇ ಇಲ್ಲ. ಅವಾಗ ಜಗತ್ತನ್ನು ನಾವು ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆವಾಗಿತ್ತು. ಆವಾಗ ಅದಕ್ಕಾಗಿ ನಮ್ಮ ನಮ್ಮ ಇಂಟ್ರೆಸ್ಟ್ಗೆ ಆ ಕಾಲದ ಎಲ್ಲರೂ ತಮ್ಮ ತಮ್ಮ ಇಂಟ್ರೆಸ್ಟ್ಗೆ ತಕ್ಕಂಗೆ ಅವು ತಮ್ಮ ತಮ್ಮ ಫೀಲ್ಡನ್ನು ಆಯ್ದುಕೊಂಡು ಅದ್ರಾಗ ಮುಂದುವರಿತಿದ್ರು. ಈಗೇನಾಯ್ತು, ಈಗ ನನಗೆ ನಂದೇ ಹೇಳ್ಬೇಕಂತಂದ್ರೆ ನನಗೆ ಬರವಣಿಗೆ ಓದುದಂತಂದು ಇಂಟ್ರೆಸ್ಟ್ ಬಂತು. ಅದಕ್ಕಾಗಿ ನಾನು ಹುಡುಕಿ ಹುಡುಕಿ ಎಲ್ಲ ಲೈಬ್ರರಿಗೆ ಹೋಗಿ ಹುಡುಕಿ ಹುಡುಕಿ ನನಗೆ ಬೇಕಾದ ಪುಸ್ತಕಗಳನ್ನು ಆಯ್ಕೊಂಡು ಬಂದು ನಾನು ಓದೋದನ್ನು ಶುರು ಮಾಡಿದ್ದೆ. ಈಗ ಆ ಓದು ಹುಡುಗರ ಒಳಗೆ ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ಮೊಬೈಲ್ದಿಂತ ಅವರು ಪೂರ ಹಾಳಾಗಿ ಹೋಗಿದಾರು ಅಂತಂದ್ರೂ ಅಡ್ಡಿ ಇಲ್ಲ. ಅವ್ರ ಇಂಟ್ರೆಸ್ಟ್ ಏನು ಅನ್ನೋದನ್ನು ಈಗಿನ ಹುಡುಗರು ಮರೆತು ಬಿಟ್ಟಿರೋದ್ರಿಂದ ಅವರು ಏನೋ ಒಂದು ಎಜುಕೇಶನ್ ಅಂತ ಮಾಡ್ತಾರೋ ಅಲ್ಲಿ ಸ್ಕೋರ್ಗೆ ಹಿಂದೆ ಬೆನ್ನು ಹತ್ತಾರೋ ಸರ್ಟಿಫಿಕೇಟ್ ತೊಗೊಂತಾರೋ ಅಲ್ಲಿಗೆ ಮುಗಿತಾವ್ರು. ಒಂದು ಚಲೋ ಸ್ಯಾಲ್ರಿ ಇದ್ದಂಥ ಜಾಬ್ ಹುಡುಕುವಂಥದ್ದನ್ನು ಪ್ರಯತ್ನ ಅಷ್ಟರೊಳಗೆ ಅರ್ಧ ಜೀವನ ಕಳ್ಕೊಂಡಿರ್ತಾರೆ, ಮುಗಿತ ಅಲ್ಲಿಗೆ ಹೋದ್ರಂತಂದ್ರೆ ಅದು ಲೈಫ್ ಅಂತ ಅವ್ರು ತಿಳ್ಕೊಂತಾರೆ. ಆದರೆ ಇವತ್ತಿಗೆ ನಾವು ನನ್ನ ಪ್ರಕಾರ ಹೇಳಬೇಕಂತಂದ್ರೆ ಈ ಸರ್ಟಿಫಿಕೇಟ್ ಕೊಡು ಬದುಕಲ್ಲ, ಸ್ಕೋರ್ ಬದುಕಲ್ಲ, ನಾವು ತಿಳ್ಕೊಳ್ಳೋದನ್ನು ಬೇರೆ ಐತಿ. ಅದಕ್ಕಾಗಿ ಓದ್ಬೇಕನ್ನೋದನ್ನು ಓದ್ತಾ ಇರಬೇಕು ಅಂತ ನಾನು ಅನ್ನೋದು. ಈಗಿನ ಹುಡುಗರಿಗೆ ಯಾರ್ದೋ ಯಾಕೆ ಹೇಳ್ತಾರೆ ನಮ್ಮ ಮನೆಯೊಳಗೆ ನನ್ನ ಮಕ್ಕಳಿಗೆ ಮಕ್ಕಳನ್ನ ನನ್ನ ಕತೆಗಳನ್ನು ಓದಿಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಯಾಕಿಲ್ಲ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಅವ್ರ ಓದೋದ್ರಾಗ ಇಂಟ್ರೆಸ್ಟ್ ಅವ್ರಿಗೆ ವೈಯಕ್ತಿಕವಾಗಿ ಅವ್ರವ್ರ ಇಂಟ್ರೆಸ್ಟ್ ಅವ್ರು ಬೇರೆ ಬೇರೆ ಇರೋದ್ರಿಂದ ಇದನ್ನ ಓದೋದ್ ಕಡೆ ಮ್ಯಾಕ್ಸಿಮಮ್ 80% ಗಳು ಓದಿನಿಂದ ದೂರ ಆಗತ್ತಾರ ಅಂತ. ಅವರು ಟೆಕ್ಸ್ಟ್ ಬಿಟ್ರೆ ಬೇರೆ ಯಾವುದನ್ನು ಓದ್ತಿಲ್ಲ ಈಗಿನ ದಿನಗಳೊಳಗ. ಯಾಕಂತಂದ್ರೆ ಪ್ರತಿ ತಂದೆ ತಾಯಿಗಳು ಅವ್ರಿಗೆ ಇನ್ನೊಂದು ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಅವ್ರ ಸ್ಕೋರ್ಗೆ ಬೆನ್ನು ಹತ್ತಿರ್ತಾರೆ. ಇವರು ತಂದೆ ತಾಯಿ ಏನ್ ಮಾಡಿದ್ವಿ, ಎಷ್ಟು ಸ್ಕೋರ್ ಅಥವಾ ಎಷ್ಟು ಆ ಸ್ಕೋರ್ಗೆ ಹೆದರೆ ಇವರು ಏನೋ ಕೆಲವೊಂದು ಹುಡುಗರಿಗೆ ಏನೋ ಒಂದು ಯಾವುದೋ ಒಂದು ಬುಕ್ ಓದ್ಬೇಕಂತ ಇದ್ರು ಅಥವಾ ಇನ್ನೊಂದು ಅದರ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಮನಸ್ಸೊಳಗಿದ್ರು ಅದನ್ನ ಹಿಂದೆ ಹಾಕಿ ಈ ಸ್ಕೋರ್ ಮಾಡಬೇಕು ಅಂತೇಳಿ ಮುಂದೇನು ಹೋಗ್ತಿರ್ತಾರೆ. ಈಗ ಇಂಥವೆಲ್ಲ ಕಾರಣ ಕೌಂಟ್ ಆಗ್ಬಾರ್ದಂದ್ರೆ ಓದೋದ್ ಮಕ್ಕಳೊಳಗೆ ಬಹಳ ಅಂದ್ರೆ ಬಹಳ ಕಡಿಮೆ ಆಗಿತ್ತು.
0: ಸರಿ, ಇವಾಗ ತಾವ್ ಹೇಳ್ತಾ ಇದ್ರಿ ಬಾಲ್ಯದಲ್ಲಿಯೇ ಎಂ ಕೆ ಇಂದ್ರ ಅವರ ಮತ್ತೆ ಭೈರಪ್ಪನವರ ಕತೆಗಳನ್ನೆಲ್ಲ ಓದ್ತಾ ಇದ್ರಿ, ಅದು ಪ್ರೇರಣೆ ಆಯ್ತು ಅಂತ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರ ಈ ತರ ನಿಮ್ಗೆ ಬರವಣಿಗೆಯಲ್ಲಿ ಈ ಒಂದು ಆಸಕ್ತಿ ಬರೋದಿಕ್ಕೆ, ಅಥವಾ ಯಾರು ಪ್ರೇರಣೆ ಅಂತ ಸರ್ ನಿಮ್ಗೆ ಈ ಒಂದು ಬರವಣಿಗೆ ಬರೆಯೋದಿಕ್ಕೆ?
1: ಬರವಣಿಗೆ ಓದು ಅಂತಂದು ನಮ್ಮ ತಂದೆಗೂ ಹ್ಯಾಬಿಟ್ ಅಂತ ಹೇಳಿತ್ತು. ಅವನ ಹೋಗಿ ಲೈಬ್ರರಿಯಿಂದ ಪುಸ್ತಕಗಳನ್ನ ತಗೊಂಡು ಬಂದು ಅವನು ಓದ್ತಿದ್ದ. ಅದ್ರೊಳಗೆ ನಮಗ್ ಲಾಯಕ್ ಆಗಿದ್ದನ್ನ ನಾನು ಓದ್ತಿದ್ನಿ. ಅದು ಓದುವಂತದ್ದು ಅದು ತಂದೆನೂ ಒಂದು ಪ್ರೇರಣೆ ಅಂತೇಳಿ ಆಗಿದ್ದ. ಆದ್ರೆ ಬರವಣಿಗೆಗೆ ಪ್ರೇರಣೆ ಅಂತಂದ್ರೆ ಯಾರ್ದೋ ಒಬ್ರು ಬರೆದಿದ್ದನ್ನ ಓದಿ ನಾನು ಈ ತರ ಬರಿಬೇಕು ಅಂತೇಳಿ ಅಂದ್ಕೊಂಡೇನು ನಾನು ಬರೆಯಕ್ ಶುರು ಮಾಡಿಲ್ಲ. ಆ ಸ್ವಂತಕ್ಕನ್ನ ನನಗ್ ಬರಿಬೇಕಂತ ಅನ್ಸಕ್ ಶುರು ಆಯ್ತು, ಅವಾಗಂತ್ರ ನಾನು ಬರೆಯಕ್ ಶುರು ಮಾಡಿದ್ದೆ.
0: ಸರ್, ಬರವಣಿಗೆಯನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಯಾವ ರೀತಿ ಬರವಣಿಗೆ ಬರೀತೀರಾ ಸರ್?
1: ನಾನು ಮೊದ್ಲಿಂತ ಬರೆಯಕ್ ಶುರು ಮಾಡಿದ್ದು ಕತೆಗಳನ್ನ, ಅದನ್ನ ಮುಂದುವರಿಸ್ಕೊಂಡು ಬಂದ್ರೆ ಇಲ್ಲಿ ತನಕನು ಈ 2 ವರ್ಷದಿಂದ ಗಜಲನ್ನು ನಾನು ಬರೆಯುವುದಕ್ಕೆ ಶುರು ಮಾಡಿನ್ರಿ. ಈಗ ನಾನು ಕತೆಗಳು ಮತ್ತು ಗಜಲ್ಗಳನ್ನು ಬರೀತೇನೆ.
0: ಸರ್, ಗಜಲ್ ಬರೆಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅಂತ ಮಾತನ್ನ ಕೇಳಿದ್ದೀನಿ. ಹೇಗೆ ಸರ್ ಗಜಲ್ ಬರೆಯೋದಕ್ಕೆ ಆಸಕ್ತಿ ಹೇಗೆ ಬಂದಿತ್ತು?
1: ಕವಿತೆ ಬೇರೆ, ಗಜಲ್ ಬೇರೆ. ಕವಿತೆಯನ್ನು ನಾವು ಗದ್ಯದ ತರಾನೂ ಬರೀಬಹುದು, ಅದಕ್ಕೆ ಒಂದು ಗ್ರಾಮರ್ ಅಂತ ಇರುವುದಿಲ್ಲ. ಬರೀ ನಾವು ನಮ್ಮ ಒಳಗಿನ ಭಾವಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಂತ ಬಂದಂಗೆ ಅದನ್ನು ಒಂದು ಲೈನ್ ಕೆಳಗೆ ಇನ್ನೊಂದು ಲೈನ್ ಬರಿತಾ ಹೋದ್ರೆ ಅದನ್ನು ಕವಿತೆ ಅಂತಾನು ಕರೆದ್ರೆ ಅದನ್ನು ಅಲ್ಲ ಅಂತ ಯಾರೂ ಅನ್ನಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗಜಲ್ಗೆ ವ್ಯತ್ಯಾಸ ಅಂತಂದ್ರೆ ಗಜಲ್ಗೆ ಕವಿತೆಗೆ ಈ ಗಜಲ್ ಒಳಗೆ ಅದರದೇ ಆದ ಒಂದು ಗ್ರಾಮರ್ ಇರ್ತದೆ. ಆ ಗ್ರಾಮರ್ ಬಿಟ್ಟು ಬರೆದ್ರೆ ಅದನ್ನು ಗಜಲ್ ಅಂತೇಳಿ ಯಾರೂ ಕರೆಯಕ್ಕೆ ಸಾಧ್ಯ ಇಲ್ಲ. ನಾವು ಗಜಲ್ ಬರಿಬೇಕಂದ್ರೆ ಅದ್ರ ಬೇಸಿಕ್ ಒಂದು ಗ್ರಾಮರನ್ನು ಕಲ್ತಿರ್ಬೇಕು. ಅದರ ಜೊತೆ ಜೊತೆಗೆ ಭಾವವನ್ನು ಆ ಎರಡು ಲೈನ್ ಇರೋದಕ್ಕೆ ಒಂದು ಶೇರ್ ಅಂತಾರೆ. ಅಟ್ಲೀಸ್ಟ್ ಒಂದು ಗಜಲ್ಗೆ 5 ಶೇರ್ ಇರಬೇಕು, 2 ಲೈನಿಂದ 5 ಶೇರ್ ಇರಬೇಕು. ಪ್ರತಿ ಲೈನ್ ಒಳಗೂ ನಾವು ಪಂಚಿಂಗ್ ಲೈನ್ಸನ್ನು ಉಪಯೋಗ ಮಾಡಬೇಕು ಅಂತ ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ಇಲ್ಲದೇ ಇದ್ರೆ ಅದು ಗಜಲ್ ಅಂತ ಹೇಳಿ ಅದನ್ನ ಗಜಲಿನ ಮಟ್ಟದೊಳಗೆ ನಮಗೆ ಕಾಣಕ್ ಸಾಧ್ಯ ಆಗುದಿಲ್ಲ. ಗಜಲ್ ಮೂಲ ಒಳಗೆ ಬಂದದ್ದು ಈಗ ನಾವು ಕನ್ನಡ ಒಳಗೆ ಎಲ್ಲರೂ ಗಜಲ್ ಅಂತ ಹೇಳಿ ಬರೆಯಕ್ ಶುರು ಮಾಡಿದ್ರು ಇತ್ತೀಚೆಗೆ. ಆದ್ರೆ ಅದು ಹುಟ್ಟಿದ್ದು ಉರ್ದು, ಆಮೇಲೆ ಅದರದ್ದು ಬಳಕೆ ಹೆಚ್ಚಾಗಿದ್ದು ಹಿಂದಿ ಒಳಗೆ. ಅದನ್ನ ಹಿಂದಿ ಸಿನಿಮಾ ಇಂಡಸ್ಟ್ರಿ ಅವರು ಆಗಿನ ದಿನಗಳೊಳಗೆ ಶಕ್ತವಾಗಿ ಬಳಸ್ಕೊಂಡಿರೋದ್ರಿಂದ ಗಜಲ್ಗೆ ಒಂದ್ ಅದರದೇ ಆದ ಗುರುತು ಉಳಿತು. ಅದನ್ನ ಇತ್ತಿತ್ತಲಾಗಿ ಕನ್ನಡದೊಳಗೆ ನಾವು ಗಜಲ್ ಅನ್ನ ಬರೆಯೋದಕ್ಕೆ ಶುರು ಮಾಡಿರೋದ್ರಿಂದ ಅದು ಆಕ್ಚುಲಿ ಗಜಲ್ ಕನ್ನಡಕ್ಕೆ ನಮ್ಮದೇ ಆದ ಭಾಷೆ ಅಂತೇಳಿ ಆಗಿರೋದ್ರಿಂದ ಆ ಹಿಂದಿ ಅಥವಾ ಉರ್ದು ಒಳಗಿನ ಇಫೆಕ್ಟಿವ್ನೆಸ್ ಅನ್ನ ಕನ್ನಡ ಒಳಗೆ ಇನ್ನೂ ತನಕ ಯಾರಿಗೂ ತರೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಯತ್ನಗಳು ನಡೆದವು. ಆ ಗಜಲ್ ಒಳಗೆ ಯಾವ ತರ ಪಂಚಿಂಗ್ ಡೈಲಾಗ್ಸ್ಗಳನ್ನ ಇರೋ ತರ ನೋಡ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಲೈನ್ ಹೇಳಿಬಿಡ್ತೇನೆ ನಿಮಗೆ ಗಜಲ್ ಒಳಗಿಂದ ಏನಂತಂದ್ರೆ, ಮರಳ ಮೇಲಿನ ಮಸನದ ಹುಡುಗಿ ಹೆಸರು ಕಡಲ ಪಾಲು, ಜತೆಯಲ್ಲಿ ನಡೆದ ದಾರಿ ನಿಂತಿದೆ ಸುಡುಗಾಡಿಗೆ ಹಿಂದ್ಯಾಕೋ, ದೇವರ ತಲೆಗೇರುವ ಹೂವಿಂದು ನಶೆಗಾರನ ಗೋರಿ ಮೇಲೆ, ಮನ್ನ ಕೆಳಗೂ ಆಸೆಗಳು ಅರಳುವವು ಮೈ ವಾಸನೆಗೆ ಹಿಂದ್ಯಾಕೋ. ಈ ತರ ಒಂದು ಪಂಚಿಂಗ್ ಲೈನ್ ಇರಬೇಕು. ಅಲ್ಲಿ ಓದಿದವರು ಅಲ್ಲೇ ಒಂದ್ ಕ್ಷಣ ನಿಂತು ಬಿಟ್ಟಿರ್ಬೇಕು. ನಿನ್ನ ಪಾದ ಸ್ಪರ್ಶಕ್ಕೆ ನೀರೊಳಗಿನ ಕೆಂಡವು ಆರುವುದು. ಅವನು ಆಕೆ ಬಗ್ಗೆ ಬರಿಬೇಕಾದ್ರೆ ಈ ತರ ಒಂದು ಪಂಚಿಂಗ್ ಲೈನ್ಸ್ ಅನ್ನ ಅಲ್ಲಿ ಹೇಳ್ತಾನೆ. ನಿನ್ನ ಪಾದ ಸ್ಪರ್ಶಕ್ಕೆ ನೀರೊಳಗನ್ನ ಕೆಂಡವು ಆರುವುದು ಅಂದ್ರೆ ಅದರದ ತಾದ್ಯಾತ್ಮತೆಯನ್ನ ಪರಾಕಾಷ್ಠೆಯನ್ನ ಪ್ರತಿ ಒಂದು ಸಾಲ್ ಒಳಗನು ನಾವು ಹೇಳಬೇಕು ಅಂತ ಅನ್ನೋದು ಅಲ್ಲಿ ಇರಬೇಕು, ಗಜಲ್ ಒಳಗೆ ಇರಬೇಕು ಅನ್ನೋದು ನಂದ ಅಭಿಪ್ರಾಯ. ಆದರೆ ಇತ್ತಿತ್ತಲಾಗೆ ಗ್ರಾಮರಿಗೆ ಬರೀ ಗ್ರಾಮರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಭಾವವನ್ನು ಕಡಿಮೆ ಮಾಡಿ ಬರೆಯೋದ್ರಿಂದ ಆ ಗಜಲನ್ನು ಯಾರಿಗೂ ಓದಬೇಕಂತ ಅನಿಸೋದಿಲ್ಲ. ನಾನು ನೋಡಿದ್ದು ಹೇಳಬೇಕಂತಂದ್ರೆ ಗಜಲ್ ಪಂಡಿತರು ಅಂತೇಳಿ ಈಗೀಗ ಬರೀತಿರ್ತಾರೆ, ಅವರೆಲ್ಲ ಗ್ರಾಮರ್ ಒಳಗೆ ಪರ್ಫೆಕ್ಟ್ ಇರ್ತಾರೆ. ಆದರೆ ಆ ಗ್ರಾಮರನ್ನು ಹೊಂದಿಸುವ ಭರಾಟೆಯೊಳಗೆ ಅವರು ಭಾವವನ್ನು ಹಿಂದೆ ಉಳಿಸಿದ ಕೂಡಲೇ ಆ ಗಜಲ್ ತನ್ನ ವೇಟನ್ನು ಕಳ್ಕೊಂಡು ಅದು ಸಪ್ಪೆ ಆದ ಗಜಲ್ ತರ ಆಗಿ ಹೋಗ್ತೈತೆ. ಅಂತ ಗಜಲ್ಗಳು ಭಾಳ ದಿವಸ ತನಕ ನಿಲ್ಲೋದೇ ಇಲ್ಲ. ಅದಕ್ಕಾಗಿ ನನ್ನ ಅಭಿಪ್ರಾಯದೊಳಗ ಭಾವಕ್ಕೆ ಮಹತ್ವ ಕೊಡಬೇಕು, ಗ್ರಾಮರ್ ಅದರದೇ ಆದ ಒಂದು ಲಿಮಿಟೇಷನ್ ಒಳಗೆ ಇದ್ರೆ ಸಾಕು.
0: ಅಂದ್ರೆ ಯಾವ್ದಾದ್ರು ಕವನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದರಲ್ಲಿ ಯಾವಾಗ್ಲೂ ಅಷ್ಟೇ ಭಾವನೆ ಮುಖ್ಯ ಆಗಿರುತ್ತೆ. ಆ ಒಂದು ಭಾವ ಮುಖ್ಯವಾಗಿರ್ಬೇಕು ಅಂತ ತಾವ್ ಹೇಳ್ತಾ
1: ಇದ್ದೀವಿ. ಭಾವ ಇಲ್ಲದೆ ಇದ್ರೆ ಅದ ಕಥೆನೂ ಆಗುದಿಲ್ಲ, ಯಾವುದು ಗಜಲು ಆಗುದಿಲ್ಲ, ಕವಿತೆನೂ ಆಗುದಿಲ್ಲ. ಭಾವ ಮುಖ್ಯ. ಆದ್ರೆ ಇಲ್ಲಿ ಒಂದು ರೆಸ್ಟ್ರಿಕ್ಷನ್, ಗಜಲ್ಗೆ ಗ್ರಾಮರ್ ಅಂತ ಅನ್ನೋದು ಒಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ ನಾನು ನೋಡಿದ 80% ಪಂಡಿತರುಗಳು ನಾವು ಗಜಲ್ ಬರಿತೀವಿ ಅಂತ ಹೇಳ್ಕೊಂಡು ಅಡ್ಡಾಡೋರು ಆ ಗ್ರಾಮರ್ಗೆ ಹೆಚ್ಚಿನ ಒತ್ತು ಕೊಡ್ತಿರೋದ್ರಿಂದ ಭಾವಗಳು ಕಡಿಮೆ ಆಗಿ ಅವು ಅದರಾಗಿನ ಗಜಲಿನ ಗಜಲ್ಗೆ ಇರಬೇಕಾದಂಥ ಚಾರ್ಮಿಂಗ್ ಕಾಣ್ತಿಲ್ಲ ನಾವು.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಸರ್, ತಾವು ತಮ್ಮ ಕಥೆಗಳನ್ನ ನೋಡ್ತಾ ಇದ್ರೆ ಹೆಚ್ಚಾಗಿ ಕಥೆಗಳಲ್ಲಿ ಬರುವಂತಹ ನಾಯಕಿ ಒಬ್ಬಳೆ ಇರ್ತಾಳೆ, ಹಾಗೇನೆ ಅವಳು ಸ್ವಗತದಲ್ಲಿ ಮಾತಾಡ್ತಾ ಇರ್ತಾಳೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ.
2: ಮೊದಲಿನಿಂದ್ರೂ ನಾನು ಬರೆಯೋದಕ್ಕೆ ಶುರು ಮಾಡಿದ್ದು ಒಂದೇ ಪಾತ್ರವನ್ನು ಮುಂದಿಟ್ಟುಕೊಂಡು, ನಾನು ಅನ್ನೋ ಒಂದು ಪಾತ್ರ ಮುಂದಿಟ್ಟುಕೊಂಡು ಕತೆ ಬರೆಯೋದಕ್ಕೆ ಶುರು ಮಾಡೀನಿ. ಉದಾಹರಣೆ ಸೀತೆ ಅಂತ ಇಟ್ಕೊರಿ. ಈಗ ರಾಮಾಯಣದ ಸೀತೆ ಅಥವಾ ಅಹಲ್ಯೆ, ದ್ರೌಪದಿ ಈ ಪಾತ್ರಗಳನ್ನು ಮುಂದಿಟ್ಟುಕೊಂಡು ಅವಳು ಆಕೆ ಆ ನಾನು ಅಂಥೇಳಿ ಆಕೆ ತನ್ನ ಮನಸ್ಸಿನ ಒಳಗಿನ ಆಳವನ್ನು ಹೇಳ್ಕೊಂತ ಹೋಗುವಂಥದ್ದು, ಆಕೆಗೆ ಆದ ಏನು ಆ ಶೋಷಣೆ ಅಂತನ್ನುವುದಾಗಿರ್ಬೋದು ಅಥವಾ ಇನ್ಯಾವುದೋ ಸರಿ ತಪ್ಪುಗಳ ಜಿಜ್ಞಾಸೆ ಇರ್ಬೋದು, ಇವನ್ನ ಆಕೆ ತನ್ನಷ್ಟಕ್ಕೆ ತಾನ ಮನಸ್ಸೊಳಗೆ ಒಂದು ಸ್ವಗತದ ರೂಪವೊಳಗೆ ಹೇಳ್ಕೊತ ಹೋಗುದು. ಅದು ನನ್ನ ಇಷ್ಟದ ಪ್ರಕಾರದ ಕತೆ ಬರೆಯವನಿಗೆ. ನನ್ನ 10 ಪಾತ್ರಗಳನ್ನು ಇಟ್ಕೊಂಡು ಅಥವಾ ಒಂದಕ್ಕಿಂತ ಜಾಸ್ತಿ ಪಾತ್ರಗಳು ಅವಶ್ಯ ಇದ್ರೆ ಇರಲಿ, ಆ ಮಾತು ಬೇರೆ. ಆದ್ರೆ ನಾನು ಹೆಚ್ಚಾಗಿ ಬರೆಯುವುದಕ್ಕಾಗಿ ಆಯ್ದುಕೊಳ್ಳುವಂಥದ್ದ ಪಾತ್ರಗಳು ಒಂದೇ ಆಗಿರೋದ್ರಿಂದ ಅದಕ್ಕೆ ಸ್ವಗತದ ರೂಪವೊಳಗೆ ಅದನ್ನ ಕತೆಗಳನ್ನು ಮುಂದುವರೆಸ್ಕೊಂಡ ಬಂದದ್ದು, ಈ ಆ ಥರ ಬಂದದ್ದು ನಾವು ನೋಡ್ತೀವಿ.
1: ಸರ್, ಈಗ ನಿಮ್ಮ ಕಥೆಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಸ್ತ್ರೀ ಒಂದು ಪ್ರಧಾನವಾದ ಒಂದು ಪಾತ್ರವಾಗಿ ಕಂಡು ಬರ್ತಾಳೆ ನಮಗೆ. ನಿಮ್ಮ ನಿರಾಕರಣೆ ಒಂದು ಕಥಾ ಸಂಕಲನವನ್ನ ನೋಡಿದಾಗ ಅದರಲ್ಲಿ ಹೇಳ್ತೀರಾ ನೀವು, ಏನೆಂದು ಹೇಳದೆ ಕಾಡಿಗಟ್ಟಿದುದು ಯಾಕೆಂದು ಪ್ರಶ್ನಿಸಲಿಲ್ಲ, ಬಿಟ್ಟು ಹೋದ ದಾರಿ ತುಳಿಯಬಾರದೆಂದು ಪ್ರತಿಜ್ಞೆ ಮಾಡಿರುವೆ, ಪ್ರತಿರುವತೆಯ ಹುಚ್ಚಿನ ಗೀಜಕದ ಗೂಡಿಗೆ ಹಗಲೇ ಬೆಂಕಿ ಬೀಳಲಿ ಅಂತೇಳಿ ಅವಳು ಅಂದ್ರೆ ಸೀತೆ ತನ್ನ ಒಂದು ಒಳಗಿರುವಂತಹ ಒಂದು ಬೆಂಕಿಯನ್ನ ಹೊರಗಡೆ ಹಾಕ್ತಾಳಲ್ಲ, ಅದು ಯಾಕೆ ಸರ್ ಈ ಸ್ತ್ರೀ ಬಗ್ಗೆ ಇಷ್ಟೊಂದು ನಿಷ್ಠೂರವಾಗಿ ಅಂದ್ರೆ ಸ್ತ್ರೀ ಮೇಲೆ ಆಗ್ತಿರುವಂತಹ ಶೋಷಣೆಯ ಬಗ್ಗೆ ಇಷ್ಟು ನಿಷ್ಠೂರವಾಗಿ ಬರೀತಾ ಹೋಗ್ತಿರಲ್ಲ, ಏನ್ ಕಾರಣ ಸರ್? ಅಥವಾ ಈ ಕತೆ ಬರಿಬೇಕು ಅಂತ ಬರೀತಿರೋ ಅಥವಾ ಇದರ ಹಿನ್ನೆಲೆ ಏನಾದ್ರೂ ಇದೆಯಾ ಸರ್?
2: ಇಲ್ಲ, ನಾನು ಇತ್ತಿತ್ತಲಾಗೆ ಈಗ ಇನ್ನೂ ಬಿಡುಗಡೆ ಆಗದೆ ಇರುವ 3 ಕಥಾ ಸಂಕಲನಗಳನ್ನು ಮಾಡಿದ್ದೆ ನಾನು. ಒಂದು ಪೌರಾಣಿಕ ಪಾತ್ರಗಳ ಕಥಾ ಸಂಕಲನ, ಇನ್ನೊಂದು ಸಾಮಾಜಿಕ, ಮತ್ತೊಂದು ಪ್ರೇಮ ಕಥಾ ಸಂಕಲನ. ಈಗ ನಾವು ಸ್ತ್ರೀ ಪಾತ್ರಗಳನ್ನ, ಪೌರಾಣಿಕದ ಸ್ತ್ರೀ ಪಾತ್ರಗಳನ್ನ ಹೇಳುವ ಸಲುವಾಗಿ ಒಂದು ಕಥಾ ಸಂಕಲನ ಅಂತ ಮಾಡಿದ್ದು ನಿರಾಕರಣೆ. ಅದರೊಳಗೆ ಈ ಸೀತೆ, ಊರ್ಮಿಳೆ, ಅಹಲ್ಯೆ, ಯಶೋಧರೆ, ಈತ ದ್ರೌಪದಿ, ಈ ಥರ ಪಾತ್ರಗಳನ್ನು ನಾವು ಅಲ್ಲಿ ನೋಡ್ತೀವಿ. ನನಗೆ ಈ ಪೌರಾಣಿಕ ಪಾತ್ರದ ಸ್ತ್ರೀ ಪಾತ್ರಗಳ ಮೇಲೆ ಆದಂಥ ಒಂದು ಶೋಷಣೆಯನ್ನು ಧ್ವನಿ ಎತ್ತಬೇಕಾಗಿತ್ತು. ಆವಾಗ ಆ ಕಾಲದೊಳಗೆ ಏನು ನಡೀತೋ ಗೊತ್ತಿಲ್ಲ ನಾ. ಆದ್ರೆ ಹಾಗಾಗಿದ್ದನ್ನು ಈಗ ಮೂಲ ರಾಮಾಯಣ ಅಥವಾ ಮಹಾಭಾರತ ಅಂತೇಳಿ ನಮ್ಮ ಮುಂದೆ ಆ ಪುಸ್ತಕಗಳನ್ನು ಇಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವೆಲ್ಲ ಓದಿ ಆದಮೇಲೆ ನಮ್ಗೆ ಅನಿಸಿದ ಪ್ರಕಾರ ಕೆಲವೊಬ್ಬರು ಪುರುಷ ಪ್ರಧಾನ ಪಾತ್ರಗಳನ್ನು ಹಿಂದೆ ಹೋಗಿ ಅದು ಸರಿ ಅಂತೇಳಿ ಅನ್ನೋರ್ದು ಒಂದು ಪಂಥ, ಒಂದು ವಾದ. ಇನ್ನೊಂದು, ಆ ಪುರುಷ ಪಾತ್ರಗಳಿಂದ ಸ್ತ್ರೀ ಪಾತ್ರಗಳಿಗೆ ಆದ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಇನ್ನೊಂದು ಜನರ ವಾದ. ಅದಕ್ಕೆ ನಾನು ಮೊದಲಿನಿಂದರೂ ಯಾಕೆ ಈ ಸೀತೆಗಾಗಲಿ ಈ ಪಾತ್ರ ಪೌರಾಣಿಕದ ಸ್ತ್ರೀ ಪಾತ್ರಗಳಿಗೆ ಇಷ್ಟೆಲ್ಲ ಯಾಕೆ ಅನ್ಯಾಯ ಆಗ್ತಿದ್ರು, ಆ ಕಾಲದೊಳಗೂ ಯಾರೂ ಧ್ವನಿ ಎತ್ತಲಿಲ್ಲ, ಮತ್ತು ಈ ಕಾಲದೊಳಗೂ ಯಾಕೆ ಧ್ವನಿ ಎತ್ತತಿಲ್ಲ ಅಂತ ಅನ್ಕೊಂಡು ಆದ್ಮೇಲೆ ನಾನು ಏನಾದರೂ ಬರಿಬೇಕು ಆ ಪಾತ್ರಗಳಿಗೆ ನ್ಯಾಯ ಅಂತ ಅನ್ನೋದು ನನ್ನಿಂದಾದರೂ ಒಂದು ಧ್ವನಿ ಹೊರಗೆ ಬರಲಿ ಅಂತೇಳಿ ಬರೆಯೋದಕ್ಕೆ ಶುರು ಮಾಡಿದ್ದು. ಸೀತೆ ನಮಗೆ ಗೊತ್ತಿರುವಾಗ ಯುದ್ಧ ಮುಗಿದ ಕೂಡಲೇ ಆಕೆಗೆ ಅಲ್ಲಿ ಅಗ್ನಿ ಪ್ರವೇಶ, ಅದನ್ನು ಮುಗಿಸಿ ಬಂದಾದ್ಮೇಲೆ ಆ ಅಗಸನ ಪ್ರಸಂಗ, ಅದು ಮುಗೀತು ಅಂತಂದ್ರೆ ಆಕೆ ಏನೂ ಬೇಡ ಅಂತೇಳಿ ಮತ್ತೆ ಹೊಳ್ಳಿ ರಾಮನೊಂದಿಗೆ ನಾ ಬದುಕಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಾಯಿಯನ್ನು, ಭೂತಾಯಿಯನ್ನು ನೆನೆದು ತನ್ನ ಅವತಾರವನ್ನು ಸಮಾಪ್ತಿ ಮಾಡಿಕೊಂಡಂಥ ಒಂದು ಘಟನೆ. ಈ ಎಲ್ಲ ಘಟನೆ ಒಳಗೆ ಅದು ಕ್ವಶನೇಬಲ್ ಕ್ಯಾರೆಕ್ಟರ್ ಅಂತಂದ್ರೆ ರಾಮಂದು. ನಾನು ಆ ಕಥೆಯೊಳಗೆ ಅದನ್ನೆಲ್ಲ ಬರೆದನು. ಮೂಲ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣ, ನಮಗೆ ರಾಮಾಯಣ ಅಂತಂದರೆ ಇನ್ಯಾರು ಕುವೆಂಪು ಬರೆದದ್ದು ರಾಮಾಯಣ ಅಲ್ಲ, ಮತ್ತೊಂದಲ್ಲ. ಅದರ ನಂತರ ಬರೆದವ್ರದ್ದಲ್ಲ. ನಾವು ಹಿಡಿಬೇಕಾಗಿದ್ದು ವಾಲ್ಮೀಕಿ ರಾಮಾಯಣ ಮಾತ್ರ, ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಅದನ್ನು ನಾವು ಮೂಲ ರಾಮಾಯಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ, ಮತ್ತು ಅದು ನಿಜಾನು ಸಹಿತ. ಅದಕ್ಕಾಗಿ ಅದನ್ನು ರೆಫರೆನ್ಸ್ ಆಗಿ ಅಲ್ಲಿ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಆಕೆ ಮೇಲೆ ಈ ನಡೆದಂಥದ್ದು, ಪ್ರತಿ ಸಲನೂ ಆಕೆ ಬಾಯಿ ಮುಚ್ಚಿಕೊಂಡು ಅವನು ಹೇಳಿದ್ದನ್ನು ಕೇಳುವಂಥದ್ದನ್ನು, ಹಿಂದಿನ ಒತ್ತಡ ಯಾವುದಿತ್ತು ಆಯಿತು. ಆದರೆ ನಾವು ವಾಲ್ಮೀಕಿ ರಾಮಾಯಣನ ಮೊದಲಿನಿಂದ ಕೊನೆ ತನಕ ಓದಿದ ಆದಮೇಲೂ ನಾವು ಏನು ಅಂದ್ಕೊಂತೀವಿ, ಅಲ್ಲಿ ಎಲ್ಲೂ ಆ ಮೂರು ಪ್ರಸಂಗದೊಳಗೆ, ಯಾವುದು ಅಗ್ನಿ ಪ್ರವೇಶ, ಅಗಸನ ಪ್ರಸಂಗ, ಮತ್ತು ಕೊನೆಯದು ಭೂಮಿಯೊಳಗೆ ಇಳಿದು ಹೋಗುವಂತಂದು, ಈ ಮೂರು ಪ್ರಸಂಗದೊಳಗೂ ಸೀತೆಯಂತರ ರಾಮನ ವಿರುದ್ಧ ಒಂದಂದ್ರೆ ಒಂದು ಮಾತನ್ನು ನೀನು ಮಾಡಿದ್ದು ತಪ್ಪಂತೇಳಿ ಬರಲೇ ಇಲ್ಲ. ಆಕೆ ಬರೇ ಕೇಳಿದ್ಲು ತನ್ನ ನಿರ್ಧಾರನ ಕೊನೆಗೆ ತಗೊಂಡು ಹೋದ್ಲು. ಆಕೆ ನಿರ್ಧಾರ ಅಲ್ಲಿ ಯಾವುದೂ ಆಗಿರಲಿಲ್ಲ, ಎಲ್ಲ ನಿರ್ಧಾರಗಳು ರಾಮನದನ ಆಗಿದ್ದವು. ನಿನ್ನ ಮನಸ್ಸೊಳಗೆ ಏನೈತಿ, ಈಗ ನಾನು ನಿನ್ನ ಅಗ್ನಿ ಪರೀಕ್ಷೆ ಮಾಡ್ಬೇಕಂತ ಮಾಡೀನಿ, ಈಗ ನೀನು ಏನಂತೆ ಅಂತ ಅವನು ಏನು ಕೇಳಲೇ ಇಲ್ಲ. ಒನ್ ಸೈಡೆಡ್ ಅಲ್ಲಿ ಊರಿಗೆ ಬೆಂಕಿ ಹಚ್ಚಿದ್ರು ಜಿಗಿ ಅಂತಂದರು. ಮುಂದೆ ಹೋಗಿ ಆಕೆಗೆ ಗೊತ್ತೇ ಇಲ್ಲ, ಅಗಸ ಯಾರೋ ಏನೋ ಒಂದು ಮಾತಂದ. ಆಕೆಗೆ ಗೊತ್ತಿಲ್ಲದನ್ನು ಆಕಿನ ರಾತ್ರಿ ಕಾಡಿನ ನಟ್ಟ ನಡ್ಬರ್ಕ್ ಹೋಗಿ ಬಿಟ್ಟು ಬಂದರು. ನಿನಗೆ ಈಗ ನಾವು ಕಾಯ್ದೆ ಕಾನೂನು ಅಂತೇಳಿ ಒಬ್ಬನ ಪನಿಷ್ ಮಾಡ್ಬೇಕಾತಂದ್ರೆ ನೀ ಇಂಥ ಅಪರಾಧ ಮಾಡಿದಿ, ಅದಕ್ಕಾಗಿ ನಿನಗೆ ಇಂಥ ಪನಿಷ್ಮೆಂಟು. ಮಾಡಿಲ್ಲ ಅಂತಂದ್ರೆ ನಿನ್ನ ಸಮರ್ಥನೆಗೆ ನಿನ್ನ ವಾದವನ್ನು ಹೇಳಿ ಸಮರ್ಥನೆ ಮಾಡಿಕೊಂಡು ನೀನು ಆರೋಪಿ ಅಲ್ಲ, ನೀ ಅಂಥದ್ದೇನು ಮಾಡಿಲ್ಲ ಅಂಥೇಳಿ ನಿರೂಪಿಸು ಅಂಥೇಳಿ ಅನ್ನುವಂಥದ್ದು ಒಂದು ಕಾಯ್ದೆ ಈಗಿರುವಾಗ ಮೊದಲು ಯಾಕಿರಲಿಲ್ಲ ಇಂಥದ್ದು, ಆಕಿನ ಕೇಳಲೇ ಇಲ್ಲಲ್ಲ. ಅದು ನನಗೆ ಮನಸ್ಸೊಳಗೆ ಕೊರಿತಿತ್ತು. ಹೀಗಾಗಿ ಸೀತೆ ಮುಖಾಂತರ ನನ್ನ ಮನಸ್ಸೊಳಗಿರುವಂಥ ಆ ಶೋಷಣೆ ವಿರುದ್ಧ ಧ್ವನಿ ಆ ಕಥೆಯೊಳಗೆ ಎತ್ತಿದ್ದು. ಅದೇ ಥರ ಊರ್ಮಿಳೆ ಆಕೆನೂ ಲಕ್ಷ್ಮಣ ಹೋಗುವಾಗ ಕೇಳಿಲ್ಲ, ನೀನು ನನ್ನ ಜೊತೆ ಬರ, ಸೀತಾ ರಾಮನ ಜೊತೆ ಬರಾಕತ್ತಾಳು, ನೀನು ನನ್ನ ಜೊತೆ ಬಾ, ಬರ್ತೀಯೇನು, ಏನು ಕೇಳೇ ಇಲ್ಲ, ಬಿಟ್ಟು ಹೋದ. ಅಂದರೆ ಈ ಪೌರಾಣಿಕದ ಪಾತ್ರದೊಳಗಿನ ಸ್ತ್ರೀ ಪಾತ್ರಗಳು ಅಷ್ಟು ನೆಗ್ಲೆಕ್ಟ್ ಮಾಡುವಂಥ ಪಾತ್ರಗಳೇನು. ಈಗ ಅದನ್ನು ಒಂದು ಕತೆ ಅಂತಂದ್ರೆ ಅದಕ್ಕೆ ಒಬ್ಬ ರೈಟರ್ ಅಂತ ಇರ್ತಾನು. ಆ ರೈಟರು ಈಗ ನಾವು ಯಾರಿಗೆ ಬ್ಲೇಮ್ ಮಾಡ್ಬೇಕಂತಂದ್ರೆ ವಾಲ್ಮೀಕಿಗೆ. ಈ ಪಾತ್ರಗಳನ್ನು ಇಷ್ಟು ನಿಕೃಷ್ಟ ಆಗಿ ಯಾಕೆ ನೆಗ್ಲೆಕ್ಟ್ ಆಗಿ ಯಾಕೆ ಕಾಣಬೇಕು, ಇಗ್ನೋರ್ ಯಾಕೆ ಮಾಡಬೇಕು ಈ ಪರಿ. ಅದಕ್ಕಾಗಿ ಪಾತ್ರಗಳನ್ನು ಪಾತ್ರ ಅಲ್ಲನ ಅನ್ನೋ ಥರ, ಅಂದರೆ ಅದನ್ನ ಮೂಲಿ ಗೊತ್ತೇ, ಅದಕ್ಕೆ ಅದರ ಭಾವನೆನ ಇಲ್ಲ, ಒಂದು ಕಲ್ಲಿನ ಥರ, ನಾವು ಯಾಕೆ ಅದನ್ನು ಅಂಥ ಚಿತ್ರನ ಯಾಕೆ ಬೇಕಾಗಿತ್ತು, ಇವೆಲ್ಲ ನನ್ನ ಮನಸ್ಸೊಳಗಿದ್ದು. ಅಹಲ್ಯೆಗೆ ಕಲ್ಲಾಗಿ ಹೋಗು ಅಂಥೇಳಿ ಆ ಗಂಡ ಗೌತಮ ಹೇಳಕಿನ ಕಲ್ಲ ಆಗಿ ಅಂತಂದರೆ ನಿಜವಾಗ್ಲೂ ಕಲ್ಲಾಗಿದ್ದಲ್ಲ, ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಆಕೆ ಉಳಿದ ಆಯುಷ್ಯವನ್ನು ತೆಗೆದ್ಲು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಾದರೂ ಇವತ್ತಾದರೂ ಅದು ಪತಿವ್ರತೆಯರ ಲಿಸ್ಟ್ ಒಳಗೆ ಅಹಲ್ಯನ್ನು ಸೇರಿಸ್ತೀವಿ ನಾವು. ಅವನು ನೋಡಿದ್ರೆ ಗೌತಮ ಋಷಿ ಬ್ರಹ್ಮಜ್ಞಾನಿ ತಿಳಿದವನು, ಕಲ್ಲಾಗಿ ಹೋಗು ಆ ಘಟನೆ ನಿಂತರ ಕಲ್ಲಾಗಿ ಹೋಗು ಅಂತೇಳಿ ಆಕೆಗೆ ಶಾಪ ಕೊಟ್ಟು ಹೋಗಿಬಿಡ್ತಾನೆ. ಪುರುಷ ಪ್ರಧಾನ ಸಮಾಜವೊಳಗೆ ಸ್ತ್ರೀಗೆ ಏನೂ ಬೆಲೆ ಇಲ್ಲೇನು, ಆಕೆಗೆ ಮನಸ್ಸು ಅನ್ನೋದೇ ಇಲ್ಲ ಇಲ್ಲೇನು, ಅಥವಾ ಆಕೆ ಮನಸ್ಸಿಗೆ ಸ್ಪಂದನೆ ಅಂತ ಅನ್ನೋದು ಈ ಊರಿಂದ ಯಾಕೆ ಸಿಕ್ತಿಲ್ಲ, ಇವಕ್ಕೆಲ್ಲ ಉತ್ತರ ಹೇಳ್ಕೋಬೇಕಾಗಿತ್ತು. ಅದಕ್ಕಾಗಿ ಆ ಸ್ತ್ರೀ ಪಾತ್ರಗಳನ್ನ ಇಟ್ಟುಕೊಂಡು ಆ ಕಥಾ ಸಂಕಲನ ಬರೆದದ್ದು ಮೇಡಮ್.
1: ಸರಿ, ಈಗ ನಿಮ್ಮ ನಿರಾಕರಣೆ ಕಥಾ ಸಂಕಲನದಲ್ಲಿ ಬರುವಂತಹ ಸ್ತ್ರೀ ಪಾತ್ರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸ್ತ್ರೀ ಶೋಷಣೆ ಅನ್ನುವಂಥದ್ದು ಎದ್ದು ಕಾಣ್ತಾನೆ ಇದೆ. ಬಹುಶಃ ತಾವು ಒಬ್ಬ ನ್ಯಾಯವಾದಿಗಳಾದ ಕಾರಣ ಈ ರೀತಿ ವಿಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ಕೊಳ್ತೀನಿ. ಸರಿ, ಈಗ ನೀವು ನ್ಯಾಯವಾದಿಗಳಾಗಬೇಕು ಅಂತೇಳಿ ಬಾಲ್ಯದಲ್ಲಿ ಏನಾದರೂ ಕನಸು ಕಂಡಿದ್ರ ಹೇಗೆ?
2: ಇಲ್ಲ ಮೇಡಮ್, ಆತನ ಕನಸದು ಏನೋ ಒಂದು ಆಗಬೇಕು ಅಂತೇಳಿ ಆಗಿದ್ದೇನಲ್ಲದು, ಸುಮ್ಮನೆ ಏನು ಕಾಕತಾಳಿಯ ಎಜುಕೇಷನ್ ಅಂತ ಎಲ್ಲ ಮುಗಿದು ಕಾಕತಾಳಿ ಏನೋ ಹಾಗೆ. ಆದರೆ ಆಮೇಲೆ ನಾನು ಪ್ರಾಕ್ಟೀಸ್ ಶುರು ಮಾಡಿ ಆದ್ಮೇಲೆ ಅದಕ್ಕೆ ಡೆಡಿಕೇಟ್ ಆಗಿ, ಅಲ್ಲೇ ಡೆಡಿಕೇಟ್ ಆಗಿ ಅಂತಂದ್ರೆ ಅದರ ಅರ್ಥ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸಿವಿಲ್ ಸೈಡು ಕ್ರಿಮಿನಲ್ ಸೈಡು ಈ ಥರ ಬೇರೆ ಬೇರೆ ಚಾಯ್ಸಸ್ ಇರ್ತಾವೆ. ಭಾಳಷ್ಟು ಮಂದಿ ಎಲ್ಲ ಎರಡೂನು ಮಾಡ್ತಿರ್ತಾರೆ, ಇದನ್ನು ಮಾಡ್ತಾರೆ ಕ್ರಿಮಿನಲ್ಲು ಸಿವಿಲು ಆಕ್ಸಿಡೆಂಟ್ ಕೇಸು. ಆದರೆ ಎಲ್ಲನೂ ಮಾಡೋದ್ರಿಂದ ನಮಗೆ ಒಂದು ಪರ್ಫೆಕ್ಟ್ನೆಸ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಚೂಸ್ ಮಾಡ್ಕೊಂಡಿದ್ದು ಸಿವಿಲ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಇವತ್ತಾದರೂ ನನ್ನ ಮನೆಗೆ ಜರ್ನಲ್ಗಳು ಬಂದರೆ ಕ್ರಿಮಿನಲ್ ಕೇಸ್ ಇದ್ದ ಹೆಡ್ ನೋಟ್ಸನ್ನು ಅದನ್ನು ನಾನು ಒಂದು ಸೆಂಟೆನ್ಸ್ ಐತೆ ಓದಕ್ಕೆ ಹೋಗೋದಿಲ್ಲ, ಪುಟ ತಿರುವೆ ಸಿವಿಲ್ ಸಿವಿಲ್ ಮ್ಯಾಟರ್ ಇದ್ದದನ್ನ ಮಾತ್ರ ಓದ್ಕೊಂತಾನೆ. ಅಂದ್ರೆ ನಂದ ಅಭಿಪ್ರಾಯ ಏನಂತಂದ್ರೆ, ಪಯಣ ಒಂದೇ ದೋಣಿ ಒಳಗೆ ಇರ್ಬೇಕು. ಅಂದ್ರೆ ನಾವು ಅನ್ಕೊಂಡದನ್ನ ಬೇಗ ಮುಟ್ಟೋದಕ್ಕೆ ಸಾಧ್ಯ ಅಥವಾ ನಮಗೊಂದು ಪರ್ಫೆಕ್ಟ್ನೆಸ್ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಅನ್ಕೊಂಡೇನೆ. ಅದಕ್ಕಾಗಿ ಏನ್ ಮಾಡಿದ್ರು ಒಂದೇ ಮಾಡ್ತಿರ್ಬೇಕು, ನಾವು ನಮ್ದ ಚೂಸ್ ಮಾಡ್ಕೋಬೇಕು, ಅದ್ರ ಅದೇ ದಾರಿ ಒಳಗೆ ನಡೀತಿರ್ಬೇಕು. ಹಿಂಗಾಗಿ ಇದನ್ನ ಸಿವಿಲ್ ಸೈಟ್ ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ದು. ಇದರಿಂದ ಪ್ರಭಾವ ನನ್ನ ಬರವಣಿಗೆಗೆ ಏನೂ ಆಗಿಲ್ಲ ಅಂತಂದ್ರೆ ಬಹಳಷ್ಟು ಮಂದಿಗೆ ವಿಚಿತ್ರ ಆಗ್ಬೋದು. ನನ್ನ ಪ್ರಾಕ್ಟೀಸ್ದಿಂದ ನಾನು ಒಂದು ಕತೆನೂ ಬರೆದಿಲ್ಲ, ಮತ್ತು ಅದರದ್ದು ಇಂಪ್ಯಾಕ್ಟ್ ನನ್ನ ಬರವಣಿಗೆಗೆ ಆಗೇ ಇಲ್ಲ. ನನ್ನ ಬರವಣಿಗೆ ಜಗತ್ತನ್ನ ಬೇರೆ ಮತ್ತು ನನ್ನ ಪ್ರಾಕ್ಟೀಸನ್ನು ಬೇರೆ. ಇತ್ತಿತ್ತಲಾಗಿ ನಾನು ಅಂದ್ಕೊಳ್ಳೋದು ಸಾಕಿನ್ನ 26 ವರ್ಷ ಪ್ರಾಕ್ಟೀಸ್ ಮಾಡಿ ಆಯಿತು, ನಂದು ನಿಜವಾದ ಬದುಕು ಅಂತಂದ್ರೆ ಇನ್ನು ಓದೋದು ಬರೆಯೋದು ಮಾತ್ರ ಇದಲ್ಲ, ಇದೇನೋ ಹೊಟ್ಟೆ ಪಾಡು ಅಂತೇಳಿ ನನಗೆ ಅನ್ಸಕ್ಕೆ ಈಗ ಶುರು ಆಯಿತು. ಮತ್ತು ಏನೋ ನಾವು ಡಾಕ್ಟರ್ ಆಗಿಯೂ ವಕೀಲರಾಗಿಯೂ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ನಾವು ಮಾಡೋದಕ್ಕೆ ಏನೋ ಸೇವೆ ಅಂತೇಳಿ ನಾವು ಭಾಳಷ್ಟು ಜನ ಅಂತಾರೆ, ಆದರೆ ಅದರಷ್ಟು ಸುಳ್ಳು ಮತ್ತೊಂದಿಲ್ಲ. ಇದು ಒಂದು ಹೊಟ್ಟೆ ಪಾಡು ಯಾವುದು ನಮ್ದು ಪ್ರಾಕ್ಟೀಸ್ ಮಾಡೇ ಮಾಡೋದು. ಯಾರು ಯಾರನ್ನು ನಾವು ಏನು ಮಾಡಿದ್ರು ಯಾರು ನಮ್ಮನ್ನು ನೆನೆಸೋದಿಲ್ಲ, ಎದುರಿಗೆ ಬಂದರೆ ಮಾತಾಡಿಸೋದಿಲ್ಲ. ಅದಕ್ಕಾಗಿ ನಾನು ಅಂದ್ಕೊಂಡದ್ದು ಏನಂತಂದರೆ ಇದು ಬರೀ ಹೊಟ್ಟೆಪಾಡು, ಹೊಟ್ಟೆಪಾಡಿಗಾಗಿ ಇದನ್ನು ಇಲ್ಲಿ ಉಳಿದ ಆಯುಷ್ಯನ ಯಾಕೆ ಕಳ್ಕೊಬೇಕು, ಅದಕ್ಕಾಗಿ ಬರೆಯದೇ ನನಗೆ ಬದುಕು ಸಾಧ್ಯ ಇಲ್ಲ ಅಂತೇಳಿ ಇತ್ತಿತ್ತಲಾಗಿ ಅನ್ಸಕ್ಕೆ ಶುರು ಆಗಿ ಬರೆಯೋದನ್ನು ಮಾತ್ರ ಮುಂದುವರೆಸ್ಕೊಂಡು ಹೋಗಬೇಕು ಅಂತೇಳಿ ಅಂದ್ಕೊಂಡೇನಿ. ನೋಡ್ಬೇಕೇನು
1: ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಶ್ರೀ ಲಕ್ಷ್ಮಣ್ ಶೆರಗಾರ್ ಅವರು. ಅವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ಮೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಯ ಸ್ಥಳೀಯ ಪ್ರತಿಭೆಗಳಿಗೆ ಇರುವ ವೇದಿಕೆ ಇದು ಗೀತ ಸಂಗಮ. ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತದ ರಸದೌತಣವನ್ನ ಉಣಬಡಿಸಲಿದ್ದಾರೆ ನಯನಗಿರಿಗೌಡರವರು.
1: ಮೊದಲೇದಾಗಿ ವಿಶ್ವಗುರು ಬಸವಣ್ಣನವರ ಒಂದು ವಚನದಿಂದ ಪ್ರಾರಂಭಿಸುತ್ತಿದ್ದೇನೆ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಈಗ ಸರ್ ಎಸ್ ಟಿ ಇನ್ಸಲವರು ಬರೆದಂಥ ಇಂಚರ ಸಮಗ್ರ ಕಾವ್ಯದಿಂದ ಆಯ್ದಂಥ ಶಿವಯೋಗಿಯ ಸಂಚಾರದ ಸಡಗರ ಈ ಒಂದು ಗರ್ತಿ ಹಾಡನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೀನಿ.

0: This is Anjali Gaikwad
1: and Nandini Gaikwad. You are listening to your favorite radio, Venu Dhani, 90.4 FM, KLE Kanchi.
2: ಈಗ ಡಿ ಎಸ್ ಕರ್ಕಿಯವರ ಒಂದು ಕವನ, ಯಾರೇ ನಗಲಿ ತೇಲಿ ಬರಲಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಯನ ಗಿರಿಗೌಡರ್ ಅವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ಮನುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೈಕೆ ಕೇಳಿದ ಎರಡು ವರಗಳ ವಿಚಾರ ಗೊತ್ತಾದ ತಕ್ಷಣ ರಾಮ ಮುಖದಲ್ಲಿ ಮಂದಹಾಸವನ್ನು ತುಂಬಿಕೊಂಡು ತಾಯಿಯ ಕಿವಿಗೆ, ಅಂದರೆ ಇಲ್ಲಿ ಕೈಕೆಯ ಕಿವಿಗೆ ಜೇನು ಮಾತುಗಳನ್ನು ಆಡ್ತಾ ಇದ್ದಾನೆ. ಇಷ್ಟು ಸ್ವಲ್ಪ ಅಥವಾ ಇಷ್ಟು ಅಲ್ಪವಾದ ಕೆಲಸಕ್ಕೆ ಇಷ್ಟೊಂದು ದುಃಖ ಪಡೋದಕ್ಕೆ ಕಾರಣ ಏನಿದೆ? ನಿನ್ನ ಆಸೆ ಕೈಗೂಡಿದೆ, ಅಂದರೆ ಭರತನಿಗೆ ರಾಜ್ಯವಾಗುತ್ತೆ ಮತ್ತು ನಾನು ಕಾಡಿಗೆ ಹೋಗ್ತೀನಿ. ರಘುಕುಲದ ರಾಜನಾಗಿರುವ ದಶರಥನ ಮಾತು ಅಂದರೆ ಸಾಮಾನ್ಯವಾದ ಮಾತಲ್ಲ. ಯಾಕೆ ಅಂತಂದರೆ ಇಕ್ಷ್ವಾಕು ವಂಶದಲ್ಲಿ ಕೊಟ್ಟ ಮಾತನ್ನು ತಪ್ಪಿದವರು ಯಾರೂ ಇಲ್ಲ. ತಂದೆಯೂ ಕೂಡ ದಶರಥನು ಕೂಡ ಅದಕ್ಕೆ ಹೊರತಾಗಬಾರದು. ಜೊತೆಯಲ್ಲಿ ಮಕ್ಕಳೆಲ್ಲ ತಂದೆಯ ಆಸ್ತಿಗೆ ಹೇಗೆ ವಾರಸುದಾರರೋ ಅವನು ಮಾಡಿರುವ ಸಾಲಕ್ಕೂ ಹಾಗೆ ವಾರಸುದಾರರು. ಆ ಕಾರಣದಿಂದ ನಾನು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ತಮ್ಮಂದರಾದ ಲಕ್ಷ್ಮಣ, ಶತ್ರುಘ್ನ ಮತ್ತು ಭರತರು ಕೂಡ ತಂದೆಯ ಮಾತನ್ನು ಉಳಿಸುವುದಕ್ಕೆ ನಾವು ವಾಗ್ದಾನ ಮಾಡ್ತೀವಿ, ಹೊಣೆ ನಿಲ್ವೆವು ಅಂತ ಇದ್ದಾರೆ. ಹೊಣೆ ಅಂದರೆ ಶ್ಯೂರಿಟಿ, ತಂದೆಯ ಮಾತನ್ನು ನಡೆಕೊಡೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ದೀವಿ. ನಿನ್ನ ಬಯಕೆ ಕೈಗೂಡುತ್ತೆ, ಅಂದರೆ ಭರತನಿಗೆ ರಾಜ್ಯವಾಗುತ್ತೆ ಮತ್ತು ನಾನು ಕಾಡಿಗೆ ಹೋಗ್ತೀನಿ. ನನಗೆ ಕಾಡಿಗೆ ಹೋಗುವುದು ನಿಜವಾಗಿಯೂ ಆಸೆ, ನಾನು ಬಯಸಿದ ಆಸೆಯನ್ನು ನೀನು ನೆರವೇರಿಸ್ತಾ ಇದೆಯೇ? ನೀನೇ ನಿಜವಾದ ನನ್ನ ತಾಯಿ. ನಾನು ಕಾಡಿನಲ್ಲಿ ಅಲೆದು ಮುನಿಗಳ ಜೊತೆಯಲ್ಲಿ ಅವರ ವಸತಿಗಳಲ್ಲಿ ವಾಸ ಮಾಡ್ತಾ ದೇಶವನ್ನು ಸುತ್ತಾಡ್ತಾ ಕಾಡನ್ನು ಸುತ್ತಾಡ್ತಾ ಬರಬೇಕು ಅಂತ ಆಸೆ ಪಟ್ಟೆ. ಈ ನನ್ನ ಆಸೆ ಎಂಬುವ ಹಕ್ಕಿಯ ಗರಿ ಕೆದರುವ ಮುಂಚೆಯೇ ನನಗೆ ಕಿರೀಟ ಧಾರಣೆ ಮಾಡಿಸಿ, ಯುವರಾಜ್ಯಾಭಿಷೇಕವನ್ನು ಮಾಡಿಸಿ ನನ್ನನ್ನು ಕೆಳಕ್ಕೆ ಇಳಿಯೋ ಹಾಗೆ ನಮ್ಮ ತಂದೆ ಏರ್ಪಾಟು ಮಾಡಿಬಿಟ್ಟ. ನಿನ್ನ ಆಸೆ ಕೈಗೂಡುತ್ತೆ, ನನ್ನ ಕಲ್ಯಾಣವೇ ನಿನ್ನ ಮನಸ್ಸಿನ ಇಂಗಿತ ಅಂತ ನನಗೆ ಗೊತ್ತು. ಆದ್ದರಿಂದ ಭರತ ಈ ರಾಜ್ಯವನ್ನು ಆಳ್ತಾನೆ, ದೀರ್ಘಕಾಲ ಬಾಳ್ತಾನೆ. ಕೋಸಲ ದೇಶದ ಹೊಣೆಯನ್ನು ಹೊತ್ತುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಅವನಿಗೆ ಇದೆ. ನಾನು ವನವಾಸವನ್ನು ಮಾಡುವುದು ಯಾವ ದೊಡ್ಡ ಕೆಲಸ? ನಾನು ನಿಜವಾಗಿಯೂ ಗಿರಿವನ ಪ್ರಿಯ, ಗಿರಿವನಗಳಲ್ಲಿ ವಾಸ ಮಾಡುವುದು ನನಗೆ ನಿಜವಾಗಿಯೂ ಸಂತೋಷಕರವಾದಂತಹ ವಿಷಯ. ನಾರುಬಡಿಯನ್ನು ಉಡೋದು, ತಲೆಯಲ್ಲಿ ಜಟೆಯನ್ನು ಬಿಡೋದು ಕಿರೀಟವನ್ನು ಧರಿಸಕ್ಕಿಂತ ಕೀಳು ಅಂತ ನಾನು ಭಾವಿಸುವುದಿಲ್ಲ. ಮತ್ತೆ ತಂದೆಯ ಮಾತು ನೆರವೇರಿಸ್ಕೊಳ್ಳೋದು ನನಗೆ ಧರ್ಮ, ಮೊದಲನೆಯ ಕರ್ತವ್ಯ ಮತ್ತು ಅತ್ಯಂತ ಶ್ರೇಷ್ಠವಾದದ್ದು. ಮತ್ತೆ ಇಲ್ಲಿ ಕುವೆಂಪು ನಾಗರಿಕ ಸಂಸ್ಕೃತಿ ಮತ್ತು ವನ್ಯ ಸಂಸ್ಕೃತಿ ಇವುಗಳ ನಡುವಣ ಒಂದು ರೀತಿಯ ವೈದೃಶ್ಯವನ್ನು ತರ್ತಾ ಇದ್ದಾರೆ. ಕುವೆಂಪು ಅವರ ಇಡೀ ಸಾಹಿತ್ಯದಲ್ಲಿ ಈ ನಾಗರಿಕ ಸಂಸ್ಕೃತಿ ಮತ್ತು ವನ್ಯ ಸಂಸ್ಕೃತಿಗಳ ನಡುವೆ ಒಂದು ರೀತಿಯ ಘರ್ಷಣೆ, ಮುಖಾಮುಖಿ ಮತ್ತೆ ಮತ್ತೆ ನಡೆಯುತ್ತೆ. ಬೆರಳಿಗೆ ಕೊರಳಿನಂತಹ ನಾಟಕಗಳಲ್ಲಿ ಇದು ತೀವ್ರವಾದ ಗತಿಯನ್ನು ಪಡ್ಕೊಳ್ಳುತ್ತೆ.

ಕೈಕೆಗೆ ತಾನು ಮಾತು ಕೊಡ್ತಾ ಇರುವಾಗ ನಿಧಾನವಾಗಿ ದಶರಥ ಮೂರ್ಛೆಯಿಂದ ಎದ್ದು ಕಣ್ಣು ತೆರೀತಾ ಇದ್ದಾನೆ. ಇದನ್ನು ಕಂಡ ಅವನ ಸೇವೆ ಮಾಡ್ತಾ ಇದ್ದ ರಾಮ ಅವನ ಕಡೆಗೆ ಗಮನ ಹರಿಸಿದಾಗ ಎಲ್ಲಿ ಕೊಟ್ಟಂತಹ ವರ ಇಲ್ಲವಾಗುತ್ತೋ ಅನ್ನುವಂತಹ ಸೂಕ್ಷ್ಮವಾದ ಭಯದಿಂದ ಮಂಥರೆ ರಾಮನಿಗೆ ಈ ರೀತಿ ಹೇಳ್ತಾ ಇದ್ದಾಳೆ. ಯಾವತ್ತಾದರೂ ಹೆತ್ತ ತಂದೆ ತನ್ನ ಮಗನಿಗೆ ಪಟ್ಟವನ್ನು ಬಿಟ್ಟು ಕಾಡಿಗೆ ಹೋಗು ಅನ್ನೋ ಆಜ್ಞೆಯನ್ನು ಕೊಡ್ತಾನೆಯೇ? ರಾಜನ ಮನಸ್ಸಿನಲ್ಲಿ ಏನಿದೆ ಅಥವಾ ಅವನು ಕೊಟ್ಟ ಮಾತುಗಳು ಯಾವುದು ಅಂತ ತಿಳಿದು ನಡೆದುಕೊಳ್ಳೋದೇ ಮಕ್ಕಳಿಗೆ ಈ ಮಾತುಗಳು. ದಶರಥನ ಪ್ರಾಣ ಎನ್ನುವ ಪ್ರಾಣಿಗೆ ತಿವಿದ ಹಾಗೆ ಆಯಿತು. ಅವನ ಕಣ್ಣುಗಳಲ್ಲಿ ನೀರು ಉಕ್ಕಿತು. ಇದನ್ನು ನೋಡಿದ ರಾಮ ಹೀಗೆ ಹೇಳ್ತಾ ಇದ್ದಾನೆ ಕೈಕೆಗೆ, ತಾಯಿ, ತಂದೆ ಮಕ್ಕಳ ಮೇಲಿನ ಮಮತೆಯಿಂದ ಇಂತಹ ಮಾತುಗಳನ್ನ ಹೇಳಲಾರ, ಆದರೆ ನಾನೇ ಅವನ ಮಾತನ್ನು ನೆರವೇರಿಸೋದಕ್ಕೆ ಹೊರಟಿದ್ದೀನಿ. 14 ವರ್ಷಗಳ ಕಾಲ ನೀನು ಹೇಳಿದ ಹಾಗೆ ಕಾಡಿನಲ್ಲಿ ನಾನು ಕಳೆದು ಮತ್ತೆ ವಾಪಸ್ ಬರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ. ನನ್ನ ತಂದೆಯ ಪಾದ ಕಮಲಗಳ ಸೇವೆದಿಗೆ ಮತ್ತೆ ನಾನು ಸಿದ್ಧನಾಗಿ ಅವನ ಹರಕೆಯನ್ನು ಪಡೆಯೋದಕ್ಕೆ ಬರ್ತೀನಿ ಅಂತ ತಾನೇ ಬಾಯಿಬಿಟ್ಟು ತಂದೆ ಹೇಳಬೇಕಾದದ್ದಿಲ್ಲ, ಅವನ ಮನಸ್ಸಿನಲ್ಲಿರುವ ಇಂಗಿತವನ್ನು ತಾನು ನೆರವೇರಿಸ್ತೀನಿ ಅಂತ ರಾಮ ಆಶ್ವಾಸನೆ ಕೊಟ್ಟಿದ್ದಾನೆ.

ತಾನು ಕೊಟ್ಟ ಮಾತುಗಳನ್ನು ನೆರವೇರಿಸುವಂತಹ ವಾಗ್ದಾನ ಮಾಡಿದ ರಾಮನ ಮಾತುಗಳನ್ನು ಕೇಳಿ ದಶರಥನ ಕಣ್ಣುಗಳಲ್ಲಿ ನೀರು ಉಕ್ಕಿತು. ಅವನಿಗೆ ದುಃಖವೂ ಕೂಡ ಒತ್ತರಿಸಿಕೊಂಡು ಬಂತು. ಇಂತಹ ತಂದೆಯ ಪೂಜ್ಯ ಪಾದಗಳನ್ನು ನಮಸ್ಕರಿಸಿ ಅವನ ಪಾದಗಳಿಗೆ ಆಕಾಶದಷ್ಟು ವಿಸ್ತಾರವಾದ ಮತ್ತು ಬೆಟ್ಟದಷ್ಟು ಉನ್ನತವಾದ ತನ್ನ ಹಣೆಯನ್ನು ರಾಮ ಇರದೆ ಒತ್ತಿದ. ಅವನು ನಮಸ್ಕಾರ ಮಾಡುವ ರೀತಿಯಲ್ಲಿಯೇ ಕವಿ ಕೊಡುವ ವಿಶೇಷಣಗಳು, ಆಕಾಶದಷ್ಟು ವಿಸ್ತಾರವಾದ ಮತ್ತು ಬೆಟ್ಟದಷ್ಟು ಉನ್ನತವಾದ ಅನ್ನೋದರ ಮೂಲಕವೇ ತನ್ನ ನಾಯಕನ ವ್ಯಕ್ತಿತ್ವ ವರ್ಣನೆ ಮಾಡ್ತಾ ಇದ್ದಾನೆ. ತಂದೆ ಹೇಳ್ತಾ ಇದ್ದಾನಂತೆ, ರಾಮ ದುಃಖಿಸಬೇಡ, ಕಾಡಿನಲ್ಲಿದ್ದರೂ ಕೂಡ ನಿನ್ನ ಪ್ರೀತಿ ಎನ್ನುವಂತಹ ಕೊಡೆಯ ನೆರಳು ನನ್ನನ್ನು ತಾಯಿಯ ಮಡಿಲಿನ ಹಾಗೆ ಕಾಪಾಡುತ್ತೆ. ನಾನು ಅಲ್ಲಿಯೂ ಕೂಡ ಸಂತೋಷವಾಗಿರ್ತೀನಿ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆದದ್ದೆಲ್ಲ ಒಳಿತೇ ಆಯಿತು. ಆದ್ದರಿಂದ ನಡೆಯಬೇಕಾದದ್ದು ನಡೆಯಲೇಬೇಕಾದದ್ದು ಮತ್ತು ಒಳ್ಳೆಯದಕ್ಕೆ ನಡೀತಕ್ಕಂತಹದ್ದು. ಹೀಗೆ ಹೇಳಿದ ರಾಮ ತಂದೆಯನ್ನು ಪ್ರದಕ್ಷಿಣೆ ಮಾಡಿ ಅವನಿಗೆ ಮತ್ತೆ ನಮಸ್ಕಾರ ಮಾಡಿ ಕೈಕೈಗೂ ಕೂಡ ನಮಸ್ಕಾರ ಮಾಡಿ ಅಲ್ಲಿಂದ ಹೋದ. ಹೊರಟ. ಹೇಗೆ ಹೊರಟ ಅಂದರೆ ಮನೆಯ ಮಂಗಳವೇ ಮನೆಯನ್ನು ಬಿಟ್ಟು ಹೋದ ಹಾಗೆ. ಇಲ್ಲಿ ಜ್ಞಾಪಕ ಬರೋದು ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಒಂದು ಮಾತನ್ನು ಹೇಳ್ತಾನೆ. ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇರಬೇಕಾದ್ರೆ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಹಾಗೆ ಮನೆಯ ಪುಣ್ಯ, ಮನೆಯ ಮಂಗಳ ಮನೆಯನ್ನು ಬಿಟ್ಟು ಹೋದ ಹಾಗೆ ರಾಮ ಹೋದ. ಮತ್ತೆ ರಾಮ ಹೋದ ಮೇಲೆ ದಶರಥನ ಮನಸ್ಸು ಮೂರ್ಛೆ ಎನ್ನುವ ಸಮುದ್ರ ತಲಕ್ಕೆ ಹೋಗಿ ಸೇರಿಕೊಳ್ತು. ಪ್ರಾಯಶಃ ಸಮುದ್ರ ತಲ ಅನ್ನೋದು ಅದು ಮತ್ತೆ ಮೇಲಕ್ಕೆ ಬರಲಾರದ್ದು ಅನ್ನೋದನ್ನ ಕವಿ ಈ ಮಾತಿನ ಮೂಲಕ ಸೂಚಿಸ್ತಾ ಇದ್ದಾನೆ.

ಶ್ರೀರಾಮ ಕಾಡಿಗೆ ಹೋಗಬೇಕಾದ ಕೆಟ್ಟ ಸುದ್ದಿ ಊರಲ್ಲೆಲ್ಲ ಬಹಳ ಬೇಗ ಹಬ್ಬಿಬಿಡ್ತು. ಭೋರ್ಗರೆಯುತ್ತಿರುವ ಅಲೆಗಳಿಂದ ಕೂಡಿರುವ ಸಮುದ್ರ ಮೇರೆ ಮೀರಿ ದಡಗಳನ್ನು ಅಪ್ಪಳಿಸುವ ಹಾಗೆ, ಸಾಕೇತದಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ರಾಮನಿಗೆ ಯುವರಾಜ್ಯ ಅಭಿಷೇಕವಾಗುತ್ತೆ ಎನ್ನುವಂತಹ ಸಂಭ್ರಮ ಇತ್ತಲ್ಲ, ಆ ಸಂಭ್ರಮಕ್ಕೆ ಸಿಡಿಲು ಬಡಿಯುವ ಹಾಗೆ ಈ ವಾರ್ತೆ ಹಬ್ಬಿತು. ಇದನ್ನು ಕೇಳಿದ ಜನ ಅರಮನೆಯ ಮುಂದೆ ಸಂದಣಿಯಾಗಿ ಸೇರಿದರು. ಅವರ ಕಲಕಲ ಧ್ವನಿ ದೊಡ್ಡ ದೊಡ್ಡ ಅಲೆಗಳನ್ನು ಸೂಸುತ್ತಿರುವ ಸಮುದ್ರಕ್ಕೆ ಎಡೆಯಾಯಿತು. ಅರಮನೆ ಬಂದಿರುವಂತಹ ಪ್ರಜೆಗಳ ಕಣ್ಣೀರಿನ ಮಳೆಯಲ್ಲಿ ತೊಯ್ದು ಹೋಯಿತು. ಈ ಮಾತುಗಳ ಮೂಲಕ ಕವಿ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀರಾಮ ಪ್ರಜೆಗಳ ವಾತ್ಸಲ್ಯವನ್ನು ಪಡೆದಿದ್ದ, ಅವನು ಕಾಡಿಗೆ ಹೋಗುವುದು ತಂದೆ ತಾಯಿಗಳಿಗೆ ಮಾತ್ರವಲ್ಲ, ಅರಮನೆಯಲ್ಲಿದ್ದವರಿಗೆ ಮಾತ್ರವಲ್ಲ, ಇಡೀ ಊರಿನವರಿಗೆ ಇಡೀ ರಾಜ್ಯದವರಿಗೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ.

ಕೌಸಲ್ಯೇ, ಇನ್ನೂ ರಾಮನಿಗೆ ಯವರಾಜ್ಯಾಭಿಷೇಕವಾಗುತ್ತೆ ಅನ್ನೋ ಸಂಭ್ರಮದ ಇದ್ದಾಳೆ. ಆ ಸನ್ನಿವೇಶದಲ್ಲಿ ರಾಮನ ವನವಾಸದ ವಾರ್ತೆ ಕೇಳಿದ ಪ್ರಜೆಗಳೆಲ್ಲ ಅರಮನೆಯ ಅಂಗಳಕ್ಕೆ ಬಂದು ರೋದಿಸ್ತಾ ಇದ್ದಾರೆ, ಪ್ರಲಾಪಿಸ್ತಾ ಇದ್ದಾರೆ. ಅವರ ಸದ್ದು ಕೌಸಲ್ಯಗೂ ಕೂಡ ಕೇಳಿಸ್ತು. ಅವಳಿಗೆ ಈ ರೋದನದ ಧ್ವನಿ ಅನಿರ್ವಚನೀಯವಾಗಿ ಮನಸ್ಸಿನೆಲ್ಲ ತಲುಪಿ ಏನೋ ಆಗಬಾರದು ಆಗಿದೆ ಎನ್ನುವ ಕಳವಳವನ್ನು ಉಂಟು ಮಾಡಿತು. ಅವಳ ಮನಸ್ಸು ಹೇಗಾಯಿತು ಅಂತಂದರೆ, ಜೋರಾಗಿ ಗಾಳಿ ಬೀಸಿದರೆ ಅರಳಿಯ ಎಲೆಗಳು, ಕೋಮಲವಾದ ಅರಳಿಯ ಎಲೆಗಳು ತತ್ತರ ನಡುಗುವ ಹಾಗೆ ಆಯಿತು. ದೂದಿಗೆ ಹೇಳಿ ಕಳಿಸಿದ್ಲು. ಹೇಳಿ ಕಳಿಸಿದ್ರೂ ಕೂಡ ಈ ರೋದನ ಧ್ವನಿ ಅವಳ ಮನಸ್ಸಿನಲ್ಲಿ ಎಂತಹ ಕಾತರವನ್ನು ಆತುರವನ್ನು ಉಂಟು ಮಾಡಿತು ಅಂದರೆ, ತಾನೇ ವಿಷಯ ತಿಳಿಯೋದಕ್ಕೆ ಚಾವಳಿಯ ಕಡೆಗೆ ಹೊರಟಿದ್ದಾಳೆ. ಹಾಗೆ ಹೋದಾಗ ಎದುರುಗಡೆ ಕೋಪದ ಮುಖಭದ್ರೆ ಉಳ್ಳಂತಹ ಲಕ್ಷ್ಮಣ ಮತ್ತು ಅವನ ಜೊತೆಯಲ್ಲಿ ಏನೂ ಆಗದೇ ಇರೋ ಹಾಗೆ ಪ್ರಶಾಂತವಾದ ಸಮುದ್ರದ ಮುಖಮುದ್ರೆಯನ್ನು ಉಳ್ಳ ಶ್ರೀರಾಮ ಬರ್ತಾ ಇದ್ದಾರೆ. ರಾಮನನ್ನು ನೋಡಿದ ತಕ್ಷಣ ಅವಳ ದೃಷ್ಟಿಗೆ ಹಾಲು ಕುಡಿದ ಹಾಗಾಯಿತು. ಬಂದವನನ್ನು ತೋಳ್ತೆಕ್ಕೆಯಲ್ಲಿ ತೆಗೆದುಕೊಂಡು ಪ್ರೀತಿಯಿಂದ ಮೈದಡವಿ, ವಿಚಾರ ಏನು ಅಂತ ಕೇಳಿದ್ಲು. ಏನು ತಾನೇ ಹೇಳಿಯಾನು ಸುಮ್ಮನಿದ್ದ. ಆಗ ಕೌಸಲ್ಯೆ ಪಕ್ಕದಲ್ಲಿಯೇ ಇದ್ದ ಊರ್ಮಿಳಿಯ ಗಂಡನನ್ನು ಕೇಳಿದಾಳೆ. ಅವನು ಕೂಡ ಕಲ್ಲು ಗುಂಡಿನ ಹಾಗೆ ಮೂಕನಾಗಿಯೇ ಇದ್ದೆ, ಮಾತನಾಡಲಿಲ್ಲ. ಇಬ್ಬರೂ ಕೂಡ ಈ ರೀತಿ ಮೌನವನ್ನು ವಹಿಸಿರೋದನ್ನ ಕಂಡು ಅವಳಿಗೆ ದುಃಖ ಒತ್ತರಿಸಿಕೊಂಡು ಬಂತು. ಆಗ ರಾಮ ತನ್ನ ಕೋಮಲವಾದ ತಾವರೆಯ ಎಸಳುಗಳ ಹಾಗಿರುವಂತಹ ಕರಪಲ್ಲವಗಳಿಂದ ಅವಳ ಬಿಸುಗಂಬನಿಯನ್ನು ಒರೆಸಿ ನಿಧಾನವಾಗಿ ಸಾವಧಾನವಾಗಿ ಯಾವ ಭಾವೋದ್ರೇಕಕ್ಕೂ ಒಳಗಾಗದೆ ಆಗಿರೋ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾನೆ.

ನಿಧಾನವಾಗಿ ಶ್ರೀರಾಮ ನಡೆದ ಸಂಗತಿಯನ್ನೆಲ್ಲ ತಾಯಿಗೆ ವಿವರಿಸಿದ ಮೇಲೆ ತನ್ನ ಮಗ ಕಾಡಿಗೆ ಹೋಗಬೇಕಲ್ಲ ಅಂತ ಅವಳು ಮೂರ್ಛೆ ಹೋದಳು. ಹೇಗೆ ಮೂರ್ಛೆ ಹೋದಳು ಅಂದರೆ ತನ್ನ ಪುಣ್ಯದಿಂದ ಪುಣ್ಯ ಬಲದಿಂದ ಅಪ್ಸರೆಯಾಗಿದ್ದಂತಹ ಒಂದು ಹೆಣ್ಣು ಆ ಪುಣ್ಯವನ್ನೆಲ್ಲ ಪೂರೈಸಿ ಮತ್ತೆ ಭೂಮಿಯ ಮೇಲೆ ದಪ್ಪನೆ ಅಪ್ಪಳಿಸುವ ಹಾಗೆ ಬಿದ್ದಳು. ಹೀಗೆ ಮೂರ್ಛೆ ಹೋದ ತಾಯಿಯನ್ನು ಪ್ರಯತ್ನಪಟ್ಟು ಮಗ ಕುಳ್ಳಿರಿಸಿ ಸತ್ಕರಿಸಿ ಅವಳಿಗೆ ಮೂರ್ಛೆ ತಿಳಿದ ಮೇಲೆ ಅವಳ ಕಡೆ ನೋಡಿದಾಗ ರಾಮನಿಗೆ ಕೌಸಲ್ಯ ಹೀಗೆ ಹೇಳಿದ್ಲು, ಅಯ್ಯೋ ಮಗನೇ, ನನ್ನ ಮಗನಾಗಿರುವಂತಹ ನಿನಗೆ ಕಾಡುಗತಿ, ಕೈಕೇಯ ಕುಮಾರನಿಗೆ ರಾಜ್ಯ ಸಂಪದ, ಎಲ್ಲರೂ ನನ್ನನ್ನು ಕೈಬಿಟ್ಟಿದ್ದಾರೆ, ರಾಜ ಇದಕ್ಕೆ ಒಪ್ಕೊಂಡೆ ಅಂತ ಅವಳ ಮನೋಭಾವ ಅಥವಾ ಅವಳ ಅಭಿಪ್ರಾಯ. ಲಕ್ಷ್ಮಣ, ನನಗೆ ನೀನೇ ಇನ್ಮೇಲೆ ಗತಿ, ಯಾಕೆಂದರೆ ರಾಮ ಕಾಡಿಗೆ ಹೋಗಬೇಕು. ನಾನು ಹೋದ ಜನದಲ್ಲಿ ಯಾರಿಗೆ ಏನನ್ನು ಕೆಟ್ಟದ್ದನ್ನು ಬಯಸಿದ್ನೋ, ಈ ಜನದಲ್ಲಿ ನನಗೆ ಈ ಮಗ ಕಾಡಿಗೆ ಹೋಗುವಂತಹದ್ದನ್ನು ನೋಡೋ ದುಸ್ಥಿತಿ ಬಂದಿದೆ ಅಂತ ಹೇಳಿ ಮಗನನ್ನು ತಬ್ಕೊಂಡು ವತ್ಸ ವತ್ಸ ಅಂತ ಮಾತು ಹೊರಡಲಾರದೆ ರಾಮನ ಎದೆಗೆ ತನ್ನ ಹಣೆಯನ್ನು ಅಥವಾ ಮುಖವನ್ನು ಆತುಕೊಂಡಿದ್ದಾಳೆ ಕೌಸಲ್ಯೆ.

ಸ್ವಲ್ಪ ಕಾಲ ಆದಮೇಲೆ ಕೌಸಲ್ಯ ಚೇತರಿಸ್ಕೊಂಡು ತನ್ನ ಮನಸ್ಸಿನ ಒಳಗಿದ್ದಂತಹ ಬೇಗುದಿಯನ್ನೆಲ್ಲ ಈ ಮಾತುಗಳ ಮೂಲಕ ಹೊರಹೊಮ್ಮಿದಳು. ಉಸಿರನ್ನು ಕಾಡಿಗೆ ಕಳಿಸಿ ದೇಹ ಮನೆಯಲ್ಲಿರೋಕ್ಕೆ ಸಾಧ್ಯವೇ? ನನ್ನ ತೊಡೆಯ ತೊಟ್ಟಿಲಿನಲ್ಲಿ ಇಟ್ಟುಕೊಂಡು ಹಾಲು ಹಾಕಿ ಮುದ್ದಿಸಿ ತೂಗಿ ಜೋಗಳವಾಡಿ ಲಾಲಿಸಿ ಪಾಲಿಸಿದ ನಿನ್ನ ದೇಹವನ್ನು ಕಾಡಿಗೆ ಕಳಿಸಿ ಕಾಂತಾರ ರಾಕ್ಷಸಿಗೆ, ಕಾಡು ಎನ್ನುವ ರಾಕ್ಷಸಿಗೆ ನಿನ್ನನ್ನು ತುತ್ತುಗಳು ಕೊಡಬೇಕಾದಂತಹ ಪರಿಸ್ಥಿತಿ ನನಗಿದೆ. ಹೀಗೆ ಮಾಡಬೇಕಾ? ನಾನು ನಿನ್ನ ತಂದೆ ತನ್ನ ಚಿಕ್ಕ ಹೆಂಡತಿಯ ಬಗ್ಗೆ ಇಲ್ಲಸಲ್ಲದ ಮೋಹದಿಂದ ನಿನಗೆ ಈ ತೊಂದರೆಯನ್ನು ಕೊಟ್ಟಿದ್ದಾನೆ. ಅವನನ್ನು ತಿದ್ದು ಅಂದರೆ ಪ್ರಾಯಶಃ ಇಲ್ಲಿ ಅವನ ಮಾತನ್ನು ಕೇಳುವಂತನೋ ಏನೋ ಅರ್ಥ. ಯಾಕೆಂದರೆ ಕುಲದ ಬಾಳ್ವೆಯನ್ನು ಕಾಪಿಡು, ಕೀರ್ತಿಯನ್ನು ಕಾಪಿಡು ಅಂತ ಹೇಳ್ತಾ ಇದ್ದಾಳೆ. ಆದರೆ ನೀನು ಕಾಡಿಗೆ ಹೋದರೆ ನಾನೂ ನಿನ್ನ ಜೊತೆಯಲ್ಲಿ ಬರುವವಳೆ. ಹೇಗೆ ಅಂದರೆ ಕರು ಹೋದ ಕಡೆಗೆ ಗೋವು ಬರುವ ಹಾಗೆ. ಹೀಗೆ ಕೌಸಲ್ಯ ತಾನೂ ಕೂಡ ರಾಮನ ಜೊತೆಯಲ್ಲಿ ಹೋಗುವುದಕ್ಕೆ ಸಿದ್ಧ.

0: ಕೈಕೇಯಿ ಯಾವಾಗ ಕಿರುವೆಂಡಿತಿಗೆ ಮಾರುವೋದ ನಿನ್ನಯ್ಯನಂ ತಿದ್ದಿ ಕಾಪಿಡು ಕುಲದ ಬಾಳ್ವೆಯಂ ಕೀರ್ತಿಯಂ ಅಂತ ಹೇಳಿದ್ಲು. ಪ್ರಾಯಶಃ ಹೀಗೆ ಹೇಳ್ತಾ ಇರಬೇಕಾದ್ರೆ ತನ್ನ ಗಂಡ ಕಿರಿಯ ಹೆಂಡತಿಯ ಮೋಹಕ್ಕೆ ಒಳಗಾಗಿರೋ ಸವತಿ ಮಾತ್ಸರ್ಯ ಒಂದು ಸ್ವಲ್ಪ ಅಂಶವೂ ಕಾಣಿಸ್ತಾ ಇದೆ ಹಾಗೆ ಹೇಳಿದ್ಲು. ಈ ಮಾತು ಪ್ರಾಯಶಃ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂತಹ ಅಭಿಪ್ರಾಯಕ್ಕೆ ಪೂರಕವಾಗಿರೋದನ್ನ ಕಂಡ ಊರ್ಮಿಳೇಶ ಅಥವಾ ಲಕ್ಷ್ಮಣ ತಾಯಿಯ ಮಾತನ್ನು ಸಮ್ಮತಿಸುವ ಹಾಗೆ, ದೊಡ್ಡಮ್ಮನ ಮಾತನ್ನು ಒಪ್ಪಿಕೊಳ್ಳೋ ಹಾಗೆ ತಕ್ಷಣವೇ ಬೆಂಕಿಯಾದ ಅವನ ಮನಸ್ಸಿನಲ್ಲಿದ್ದಂತಹ ಕೋಪದ ತೀಕ್ಷ್ಣತೆ ಅವನನ್ನು ಉರಿಸಲು ತೊಡಗಿತು. ಆಗ ಹೇಳಿದಂತೆ, ತಾಯಿ, ಒಬ್ಬ ಲಂಪಟ ಮುದುಕ ಕಾಮಾಂಧವಶನಾಗಿ ಒಬ್ಬ ಹೆಂಗಸಿನ ಚಿಂತೆಯಲ್ಲಿ ಅವಳ ಪಾದಕ್ಕೆ ದಾಸನಾಗಿ ಉರುಳಿದ್ರೆ ಪೂಜ್ಯನಾಗಿರುವ ಈ ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಕಾಡಿಗೆ ಯಾಕೆ ಹೋಗಬೇಕು? ಛೇ, ಇದು ಸರಿಯಲ್ಲ. ಇಂತಹ ಮುದುಕ ತಂದೆ ಆಗಿದ್ರೆ ತಾನೆ ಏನಂತೆ? ಚಪಲಮತಿಯಾದವನು, ವಯಸ್ಸಾದರೂ ಚಿಕ್ಕ ವಯಸ್ಸಿನ ಹೆಂಗಸಿನ ಮೋಹಕ್ಕೆ ಒಳಗಾದಂಥ ಅವನು ತಂದೆ ಆದರೆ ತಾನೆ ಏನು? ಅವನು ಗೌರವಕ್ಕೆ ಅನರ್ಹ ಮಾತ್ರವಲ್ಲ, ಅವನು ಶಿಕ್ಷಾರ್ಹ. ತನ್ನ ಅಣ್ಣನ ಕಡೆಗೆ ತಿರುಗಿ ಈ ರೀತಿ ಹೇಳ್ತಾ ಇದ್ದಾನೆ, ಅಣ್ಣ ಕೇಳು, ನಾನು ನೀನು ಜೊತೆಯಲ್ಲಿ ಬಿಲ್ಲು ಹಿಡಿದು ನಿಂತ್ಕೊಂಡ್ರೆ ಈ ಸಾಕೇತ ಸಿಂಹಾಸನಕ್ಕೆ ಯಾರು ಪ್ರತಿಸ್ಪರ್ಧಿಗಳಾಗಿ ಸೆಣಸ್ತಾರೆ? ಪ್ರಾಯಶಃ ಅವನ ಮನಸ್ಸಿನಲ್ಲಿ ಭರತ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ ಅನ್ನೋ ಮನೋಭಾವ ಇದ್ದಾಗಿದೆ. ಅವನಿಗೇನು ವಿಷಯ ಭಾವ ಗೊತ್ತಿಲ್ಲ. ಭರತ ಏನಾದರೂ ಈ ಸಾಕೇತ ರಾಜ್ಯಕ್ಕೆ ಒಡೆಯನಾಗೋದಕ್ಕೆ ಸಿದ್ಧನಾಗಿ ನಿಂತ್ಕೊಂಡ್ರೆ ತನ್ನ ತೋಳ್ ಬಲದಿಂದ ನಾವಿಬ್ಬರು ಸೇರಿ ಅದನ್ನು ಗೆಲ್ಲೋಣ ಅಂತ ಇದ್ದಾನೆ. ಇದು ಸಾತ್ವಿಕಕ್ಕೆ ಸಮಯವಲ್ಲ, ಸಮಾಧಾನದಿಂದ ಇರೋದಕ್ಕೆ ಸಮಯವಲ್ಲ ಅಂತ ಹೇಳಿ ತಾಯಿಯ ಕಡೆಗೆ ತಿರುಗಿ, ಇನ್ನು ನಿನ್ನ ಅಳುವನ್ನು ನಿಲ್ಲಿಸು ಅಮ್ಮ, ರಾಮ ವನವಾಸ ಅನ್ನೋದು ದಶರಥನ ತಲೆಯಲ್ಲಿ ಕಾಣಿಸಿಕೊಂಡಂತಹ ಒಂದು ಕೆಟ್ಟ ಸ್ವಪ್ನ ಒಡೆದು ಹೋಯಿತು ಅಂತ ತಿಳಿದ್ಕೋ, ಅದು ನೆರವೇರೋದಿಲ್ಲ ಅಂದ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18 ರಿಂದ 50 ವರ್ಷಗಳು.
2: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18 ರಿಂದ 70 ವರ್ಷಗಳು.
1: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18 ರಿಂದ 40 ವರ್ಷಗಳು.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
1: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08 3 1 2 4 7 1 3 9, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ನಮಸ್ಕಾರ, ಇದು ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮೊದಲನೇ ಗೀತೆ, ಒಂದು ಸಂಜೆಗೆ. ಗಾಯಕರು ದಿವ್ಯಾ ರಾಘವನ್, ಆಲ್ಬಂ ಭಾವಲೋಕ. ಹಾಡಿನ ಕೇಳಿ

ಕಾರ್ಯಕ್ರಮದ ಮುಂದಿನ ಗೀತೆ ನೆನಪು ಬಂದರೆ. ಗಾಯಕರು ಅರ್ಚನಾ ಉಡುಪ, ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಹೇಳು ಗೆಳತಿ. ಗಾಯಕರು ವಿಶ್ವಾಸ್ ವಿ ವಶಿಷ್ಠ. ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ ಆನಂದಿಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ. ಗಾಯಕರು MD ಪಲ್ಲವಿ, ಆಲ್ಬಂ ಭಾವಲೋಕ. ಹಾಡಿನ ಕೇಳಿ ಆನಂದಿಸಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಮೊಗ್ಗಿನ ಮನಸ್ಸು ಮಾನಸಿಕ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಶಾಲೆಯ ನಿರಾಕರಣೆ ಈ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಇವಾಗ ಮಕ್ಕಳು ಸಾಮಾನ್ಯವಾಗಿ ಶಾಲೆಗೆ ಹೋಗ್ಬೇಕು ಅಂದ್ರೆ ಹಠ ಮಾಡ್ತಾ ಇರ್ತಾರೆ. ಈ ಒಂದು ಶಾಲಾ ನಿರಾಕರಣೆ, ಮಕ್ಕಳಲ್ಲಿ ಕಂಡು ಬರುವಂತಹ ಈ ಒಂದು ಶಾಲಾ ನಿರಾಕರಣೆ ಅಂದ್ರೇನು ಅಂತ.
1: ಈಗ ಶಾಲಾ ನಿರಾಕರಣೆ ಅಂತ ಹೇಳಿದ್ರೆ ಒಂದು ಮಗು ಶಾಲೆಯನ್ನ ನಿಯಮಿತವಾಗಿ ತಪ್ಪಿಸ್ಕೊಳ್ಳೋದಿರ್ಬೋದು, ಅಥವಾ ಶಾಲೆಗೆ ಹೋಗಲು ಪ್ರತಿದಿನ ನಿರಾಕರಣೆ ಅಥವಾ ಏನಾದರೂ ಒಂದು ಕಾರಣ ಕೊಟ್ಟು ಹೇಗಪ್ಪ ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ದಾಗ ನಾವು ಹೆಚ್ಚಾಗಿ ಏನಂತ ಹೇಳ್ತೀವಿ, ಇದನ್ನ ಶಾಲಾ ನಿರಾಕರಣೆ ಅಂತ ಹೇಳ್ತೀವಿ. ಈಗ ಮಕ್ಕಳು ಶಾಲೆಗೆ ಹೋಗಲು ಸಂಪೂರ್ಣವಾಗಿ ಕೆಲವೊಮ್ಮೆ ನಿರಾಕರಿಸಬಹುದು, ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಕಾರಣಗಳನ್ನ ಸೃಷ್ಟಿಸಿಕೊಳ್ಬಹುದು. ಅಂದ್ರೆ ಕೆಲವೊಮ್ಮೆ ಅಸ್ಪಷ್ಟವಾದ ಏನೋ ಒಂದು, ಅಂದ್ರೆ ಫಿಸಿಕಲ್ ಅಂದ್ರೆ ಏನೋ ಹೆಲ್ತ್ ಇಶ್ಯೂ ಅಂತ ಹೇಳ್ತೀವಿ, ಶಾಲೆಗೆ ಹೋಗೋ ಸಂದರ್ಭ ಬಂದ ತಕ್ಷಣ ನಂಗೆ ಹೊಟ್ಟೆ ನೋವು ಅನ್ನೋದು, ತಲೆನೋವು ಅನ್ನೋದು, ಇಲ್ಲ ವಾಂತಿ ಭೇದಿ ಚಾಲು ಆಗಿದೆ ಅಂತ ಹೇಳೋದು, ಹೀಗೆ ಏನೋ ಒಂದು ಕಾರಣ ಕೊಡೋದು. ಸೊ ಶಾಲೆ ಹೋಗುವಂತ ಸಂದರ್ಭ ಮೀರಿ ಹೋಯ್ತು, ಒಂದು 10:30-11 ಗಂಟೆ ಆಯ್ತು ಅಂದ್ರೆ ಮಗು ನಾರ್ಮಲ್ ಆಗಿ ಆಟ ಆಡ್ಕೊಂಡಿರೋದು, ಸೊ ಈ ತರ ಗಮನಿಸ್ತೀವಿ. ಸೊ ವಿದ್ಯಾರ್ಥಿ ಶಾಲೆಗೆ ಹೋಗ್ಲಿಕ್ಕೆ ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದಾಗ ನಾವು ಹೆಚ್ಚಾಗಿ ಶಾಲಾ ನಿರಾಕರಣೆ ಅನ್ನುವಂತ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೀವಿ. ಹೆಚ್ಚಾಗಿ ನಾವು ಇದನ್ನ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಒಂದು 5-17 ವರ್ಷದ ಮಕ್ಕಳಲ್ಲಿ ನಾವು ಗಮನಿಸ್ತೀವಿ. ಆದ್ರೆ ಕಾರಣಗಳು ವಯಸ್ಸಿಗೆ ತಕ್ಕ ಹಾಗೆ ಬೇರೆ ಬೇರೆ ಇರಬಹುದು. ಆದ್ರೆ ನೀವು ಇದೊಂದು ಕಾಯಿಲೆಯ ಅಂತ ಹೇಳಿ ನಮ್ಮ ಹತ್ರ ವೈದ್ಯರನ್ನ ಕೇಳಿದ್ರೆ ನಾವು ಏನಂತ ಹೇಳ್ತೀವಿ, ಈಗ ನಾವು ಸೈಕಿಯಾಟ್ರಿದಲ್ಲಿ DSM-5 ಅಂತ ಹೇಳ್ತೀವಿ, ಅಂದ್ರೆ ಇದೊಂದು ಕೈಪಿಡಿ. ಇದರಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಕಾಯಿಲೆ ಅಂತ ಹೇಳಿ ಸೈಕಿಯಾಟ್ರಿದಲ್ಲಿ ಹೇಳಿಕ್ ಬರುತ್ತೆ, ಅದನ್ನ ಮಾತ್ರ ನಾವು ಕಾಯಿಲೆ ಅಂತ ಪರಿಗಣಿಸ್ತೀವಿ. ಬಟ್ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಡಿಸಾರ್ಡರ್ ಅಲ್ಲ, ಅಂದ್ರೆ ಇದು ಒಂದು ರೋಗ ಅಲ್ಲ, ಆದ್ರೆ ಯಾವುದೋ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಒಂದು ಲಕ್ಷಣವಾಗಿರಬಹುದು. ಉದಾಹರಣೆಗೆ ನಾವೇನ್ ಹೇಳ್ತೀವಿ, ಈಗ ಮಗುವಿಗೆ ಒಂದು ಯಾವ್ದಾದ್ರು ಮಾನಸಿಕ ಅಸ್ವಸ್ಥತೆ ಇತ್ತು ಅಂತ ಹೇಳಿದ್ರೆ, ಅದು ಉದಾಹರಣೆಗೆ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ, ಸಾಮಾಜಿಕ ಆತಂಕದ ಅಸ್ವಸ್ಥತೆ, ಅಂದ್ರೆ ಮಗುಗೆ ಯಾವುದೋ ಒಂದು ಸೋಷಿಯಲ್ ಸಿಚುವೇಶನ್ ಅಲ್ಲಿ ಭಯ ಆಗುತ್ತೆ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ತಪ್ಪಿಸುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಜನರಲೈಸ್ಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಂದ್ರೆ ಮಗುವಿನ ದಿನನಿತ್ಯದ ಯಾವುದೇ ಕೆಲಸನ ಮಾಡುವ ಅಂತ ಒಂದು ಹಂತ ಬಂದಾಗ್ಲೂ ಕೂಡ ಮಗುವಿಗೆ ವಿಪರೀತವಾದ ಆತಂಕ, ಹಾಗಾಗಿ ನಾನು ಹೋಗದೆ ಇರೋದನ್ನ ಹೇಗ್ ಮಾಡಬಹುದು ಅಂತ ಮಗು ಚಿಂತೆ ಮಾಡ್ತಾ ಇರುತ್ತೆ. ಇನ್ನೊಂದು ಚೈಲ್ಡ್ಹುಡ್ ಡಿಪ್ರೆಷನ್, ಸಣ್ಣ ಮಕ್ಕಳಲ್ಲಿ ಖಿನ್ನತೆ ಕಾಯಿಲೆ ಬಂದಾಗ್ಲೂ ಕೂಡ ಅದ್ರ ಒಂದು ರೀತಿಯಾಗಿ ಈ ತರ ಶಾಲೆಗೆ ಹೋಗಲ್ಲ ನಿರಾಕರಣೆ ಮುಖಾಂತರ ಕೂಡ ಅದು ಮ್ಯಾನಿಫೆಸ್ಟ್ ಆಗ್ಬಹುದು. ಇನ್ನೊಂದು, ಮಗುಗೆ ಶಾಲೆಯಲ್ಲಿ ಏನಾದ್ರೂ ಒಂದು ಆಘಾತ ಆಗುವಂತ ಸಂದರ್ಭ ಬಂದಿತ್ತು, ಅದೇನೋ ಒಂದು ಕಿರುಕುಳ ಇರ್ಬೋದು, ಇಲ್ಲ ಮಗುಗೆ ಯಾರೋ ರಾಗಿಂಗ್ ಮಾಡಿದ್ದಿರ್ಬೋದು, ಹಿಂಗೆ ಏನಾದ್ರೂ ಮಾಡಿದಾಗ್ಲೂ ಕೂಡ ಕೆಲವೊಮ್ಮೆ ಮಕ್ಕಳಲ್ಲಿ ಶಾಲಾ ನಿರಾಕರಣೆ ಅನ್ನೋದು ಕಂಡು ಬರಬಹುದು.
0: ಮೇಡಮ್, ಇನ್ನು ಮಕ್ಕಳು ಹಠ ಮಾಡ್ತಾ ಮಾಡ್ತಾ ಅಳೋದಕ್ಕೆ ಶುರು ಮಾಡ್ತಾರೆ, ನಾ ಶಾಲೆಗೆ ಹೋಗೋದಿಲ್ಲ ಅಂತ, ಮತ್ತೆ ಹೆದರ್ಕೊಳ್ತಾರೆ, ಆತಂಕ ಒಳಗಾಗ್ತಾರೆ, ಇದು ಏನು ಸಹಜವೇ ಅಥವಾ ಒಂದು ತೊಂದರೆನಾ?
1: ಈಗ ನಾವು ಸಹಜವಾಗಿ ಏನ್ ಹೇಳ್ತೀವಿ, ಚಿಕ್ಕ ಮಕ್ಕಳು ಮೊದಲನೇ ಬಾರಿ ಈಗ ಶಾಲೆಗೆ ಹೋಗುವಂತ ಪ್ರಸಂಗ ಬಂತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ಲೇ ಗ್ರೂಪ್ ಇರ್ಬೋದು, ನರ್ಸರಿ ಇರ್ಬೋದು, ನಾವೇನ್ ನೋಡ್ತೀವಿ ಇತ್ತೀಚೆಗಂತೂ ಮಕ್ಕಳು 2-2.5 ವರ್ಷ ಆಗ್ತಿದ್ದ ಹಾಗೆ ತಂದೆ ತಾಯಿಯರು ಸ್ಕೂಲ್ಗೆ ಅಟ್ಟುಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಒಂದು ಮಗು ಮನೆಯಿಂದ ಹೊರಗಡೆ ಹೋಗ್ಬೇಕು, ಎಲ್ಲೋ ಒಂದ್ ಕಡೆ ಹೋಗಿ ಕಾಲ ಕಳಿಬೇಕು ಅಂತ ಬಂದಾಗ ಅದು ಸಹಜವಾಗಿನೇ ಮಗುಗೆ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋ ತನಕ ಮಗುಗೆ ತೊಂದರೆ ಆಗೋದು ಸಹಜನೇ. ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಮೇಣವಾಗಿ ಈಗ ದಿನಾ ಮಗು ಹೋಗ್ತಾ ಇದೆ ಸ್ಕೂಲಿಗೆ, ಪ್ರಾಬಬ್ಲಿ 1 ತಿಂಗಳ ತನಕನು ಮಗು ಶಾಲೆಗೆ ಹೋಗ್ಬೇಕಿದ್ರೆ ಅಳ್ತಾನೆ ಇದೆ. ಆದ್ರೆ 1 ತಿಂಗಳು ಕಳೆದ್ಮೇಲೆ ಏನಾಗುತ್ತೆ, ಮಗುಗೊಂದು ರೂಢಿ ಬಂದ್ಬಿಡುತ್ತೆ. ಯಾಕಂದ್ರೆ ಮಗು ಗೊತ್ತಿದೆ ಇದೇ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಇವರೇ ಟೀಚರ್ಸ್ ಇದ್ದಾರೆ, ಇವರೇ ಕೇರ್ ಟೇಕರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಮಗುಗೆ ಆ ಆತಂಕ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ನಾರ್ಮಲ್. ಈಗ ಯಾವುದೇ ಮಗುಗೆ ಫಸ್ಟ್ ಟೈಮ್ ಏನಾದ್ರೂ ಹೆದರಿಕೆ ಅನ್ನೋದು ಬಂದಾಗ ಅಳೋದು ಅಥವಾ ಕೂಗಾಡೋದು ನಾನು ಹೋಗಲ್ಲ ಅಂತ ಹೇಳೋದು ಅದು ಸಹಜ. ಆದ್ರೆ ಅದು ಕ್ರಮೇಣವಾಗಿ ಕಡಿಮೆ ಆಗೋದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಆದ್ರೆ ಕೆಲವೊಮ್ಮೆ ಏನ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಎಷ್ಟೇ ಸಂದರ್ಭ ಆದ್ರೂ ಕೂಡ 1 ತಿಂಗಳಲ್ಲ, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಮಗು ಕಾನ್ಸ್ಟೆಂಟ್ಲಿ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಳ್ಳುತ್ತೆ, ಹೋಗೋದಕ್ಕೆ ಅಂದ್ರೆ ಪೋದೇ ಇಲ್ಲ, ಏನೇನೋ ಹೊಸ ಹೊಸ ಕಾರಣಗಳನ್ನು ಹುಡ್ಕಾಡಕ್ ಚಾಲು ಮಾಡುತ್ತೆ. ಹಂಗಾದಾಗ ನಾವು ಅದನ್ನ ತೊಂದರೆ ಅಂತ ಹೇಳಿ ಪರಿಗಣಿಸ್ತೀವಿ. ಈಗ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಹೆಚ್ಚಾಗಿ ಸ್ಕೂಲ್ಗಳಲ್ಲಿರುವಂತ ಟೀಚರ್ಸ್ ಯಾವ ತರ ಮಕ್ಕಳನ್ನ ವೆಲ್ಕಮ್ ಮಾಡ್ತಾರೆ. ಈಗ ಮಕ್ಕಳು ತುಂಬಾ ಸ್ಟ್ರೆ ಟೀಚರ್ಸ್ ಅನ್ನು ನೋಡಿ ಭಯ ಬೀಳುವಂತ ವಾತಾವರಣ ಇತ್ತು ಅಂತ ಹೇಳಿದ್ರೆ ಆ ಮಗುಗೆ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿಬಹುದು. ಆದ್ರೆ ಆ ಸ್ಕೂಲಲ್ಲೂ ಕೂಡ ವಾತಾವರಣ ಚೆನ್ನಾಗಿತ್ತು, ಮಗುಗೆ ಆತರ ಏನೂ ತೊಂದರೆ ಇಲ್ಲ, ಆದ್ರೂ ಮಗುವಿನ ಮನಸ್ಸಿನ ಒಳಗಡೆನೆ ಆತರ ಒಂದು ಭಯ ತುಂಬಿದ್ದಾಗ ನಾವು ಅದನ್ನ ನಾರ್ಮಲ್ಗಿಂತ ಹೆಚ್ಚು ಅಂತ ಪರಿಗಣಿಸಿ ಮೇ ಬಿ ಆ ಮಗುಗೆ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ.
0: ಮೇಡಮ್, ಇನ್ನು ಈ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಈ ಒಂದು ಹಠ ಮಾಡುವುದು, ಶಾಲಾ ನಿರಾಕರಣೆ ಎಷ್ಟು ಸಾಮಾನ್ಯವಾಗಿದೆ ಅಂತ
1: ಈಗ ನಾವು ಭಾರತದಲ್ಲಿ ನೋಡಕ್ ಹೋದ್ರೆ ಸುಮಾರು ಸ್ಟಡೀಸ್ ಏನು ಆಗಿಲ್ಲ, ಬಟ್ ಒಂದು ಎರಡು ಏನು ಅಂದ್ರೆ ಈ ರಿಸರ್ಚಸ್ಗಳು ಏನಾಗಿದಾವೆ ಅವ್ರು ಹೇಳೋ ಪ್ರಕಾರ ಅಧ್ಯಯನಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು 3.6-7% ಅಂದ್ರೆ ಪ್ರತಿಷ್ಠಿತ ಶೇಕಡ ಮಕ್ಕಳು ಈ ತರ ಶಾಲಾ ನಿರಾಕರಣೆ ಲಕ್ಷಣನ ತೋರಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಈ ಸಮಸ್ಯೆ ಒಂದು ಸಣ್ಣ ವಯಸ್ಸಲ್ಲಿ ಬರೋದು ಕಾಮನ್ ಅಂತ ಏನ್ ಹೇಳಿದ್ವಿ, ಇದನ್ನ ಬಿಟ್ಟು ಬೇರೆ ಯಾವ ವಯಸ್ಸಿನಲ್ಲಾದ್ರೂ ಬರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಗಮನಿಸಿದೀವಿ ಅಂತ ಹೇಳಿದ್ರೆ, COVID-19 ಬಂದ ಮೇಲೆ ಏನಾಯ್ತು, ಆ ಟೈಮಲ್ಲಿ ಏನು ಎಲ್ಲ ವರ್ಚುವಲ್ ಕ್ಲಾಸಸ್ ನಡೀತು, ಮಕ್ಕಳಿಗೆ ಎಲ್ಲ ಮನೆಯಿಂದನೇ ಪಾಠ ಹೇಳ್ತೀವಿ ಅಂತ ಹೇಳಿ ಎಲ್ಲ ಲ್ಯಾಪ್ಟಾಪ್ ಮುಖಾಂತರ ಸ್ಕ್ರೀನ್ ಮುಖಾಂತರ ಏನ್ ಪಾಠಗಳನ್ನ ಹೇಳಿಸ್ಕೊಂಡ್ರು ಮಕ್ಕಳು. ಅದಾದ್ಮೇಲೆ ಹೆಚ್ಚಿನ ಮಕ್ಕಳಿಗೆ ವಾಪಸ್ ಸ್ಕೂಲಿಗೆ ಹೋಗಿ ಮತ್ತೆ ಅದೇ ಒಂದು ಎನ್ವೈರನ್ಮೆಂಟ್ ರೂಢಿ ಆಗೋದು ಕಷ್ಟ ಆಗ್ಬಿಡ್ತು. ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮನೆಯಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೇನೋ ಚಡಪಡಿಕೆ, ಮನೆಯಿಂದ ದೂರ ಹೋಗೋದು ಅಂತ ಹೇಳಿದ್ರೆ ಆತಂಕ. ಸೊ ನಾವು ಗಮನಿಸಿರೋದು ಏನಪ್ಪಾ ಅಂತ ಹೇಳಿದ್ರೆ, COVID-19 ಲಾಕ್ಡೌನ್ ಆದ್ಮೇಲೆ ಏನ್ ಮಕ್ಕಳಿಗೆ ವಾಪಸ್ ಸ್ಕೂಲಿಗೆ ಹೋಗೋ ಪ್ರಸಂಗ ಬಂತು, ಆವಾಗ ಈವನ್ ದೊಡ್ಡ ಮಕ್ಕಳಲ್ಲೂ ಕೂಡ, ಈಗ ಒಂದು ಮೇ ಬಿ 4th-5th ತರಗತಿ ಇರ್ಬೋದು, ಇಂಥ ಮಕ್ಕಳಲ್ಲೂ ಕೂಡ ಶಾಲೆಗೆ ಹೋಗಲ್ಲ ಅನ್ನೋ ಅಂತ ಒಂದು ಹಠ ಜಾಸ್ತಿ ಆಗಿರೋದನ್ನ ಗಮನಿಸಿದೀವಿ ನಾವು. ಸೊ ಮುಖ್ಯವಾಗಿ ನಾವು ಏನನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ಕಾರಣಕ್ಕೆ ಮಗು ದೀರ್ಘಕಾಲದವರೆಗೆ ಶಾಲೆ ತಪ್ಪಿಸ್ಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಪ್ರವಾಸಕ್ಕೆ ಹೋಗಿರ್ಬೋದು, ಇಲ್ಲ ಮಗುವಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಇಲ್ಲ ಯಾರಾದ್ರೂ ಕ್ಲೋಸೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರಿಗಾದ್ರೂ ಅನಾರೋಗ್ಯ ಆಗಿತ್ತು, ಹಾಗಾಗಿ ಮಗುನ ಶಾಲೆಗೆ ಕಳಿಸ್ಲಿಕ್ಕೆ ಆಗ್ಲಿಲ್ಲ, ಈ ತರ ಆದ್ಮೇಲೆ ಮಗುಗೆ ಅದೊಂದು ನಾರ್ಮಲ್ ಏನ್ ರೂಟೀನ್ ಇತ್ತು ಅದಕ್ಕೆ ವಾಪಸ್ ಕಳಿಸೋದು ಅಂದ್ರೆ ಮಕ್ಕಳಿಗೆ ಕಷ್ಟ ಆಗೋದನ್ನ ನಾವು ಗಮನಿಸ್ತೀವಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ

0: ದೂರ ಉಳಿಯುವಂತ ಪ್ರಸಂಗ ಬರಬಹುದು. ಇದನ್ನ ಬಿಟ್ಟು ಎರಡನೇದು ಈ ಮುಂಚಿತವಾಗಿ ನಾವು ಡಿಸ್ಕಸ್ ಮಾಡಿರೋ ತರ ಸಪರೇಷನ್ ಆಂಗ್ಸೈಟಿ. ಈಗ ಸಪರೇಷನ್ ಆಂಗ್ಸೈಟಿ ಅಂತ ಹೇಳಿದಾಗ ಏನಾಗುತ್ತೆ, ಮಗುಗೆ ತನ್ನ ಕೇರ್ ಗಿವರ್ಸ್ ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಇವರನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಮಗುಗೇನೋ ಆತಂಕ. ಕೆಲವೊಮ್ಮೆ ಈ ಮಕ್ಕಳಲ್ಲಿ ತಮ್ಗೆ ಏನೋ ಆತಂಕ ಅಂದ್ರೆ ಆಗ್ಬಿಡಬಹುದು ಅನ್ನೋ ಆತಂಕ ಇರುತ್ತೆ, ಇಲ್ಲ ಅಂದ್ರೆ ಕೆಲವೊಮ್ಮೆ ಮನೆಯಲ್ಲಿರೋರ್ಗೆ ಏನಾದ್ರೂ ತಾನ್ ದೂರ ಹೋದ್ರೆ ಏನಾದ್ರೂ ಆಗ್ಬಿಡಬಹುದು ಅನ್ನೋ ಆತಂಕನೂ ಇರುತ್ತೆ. ಸೊ ಇದು ಎರಡು ತರಾನು ಇರಬಹುದು. ಇನ್ನೊಂದು ಏನಾದ್ರೂ ಒತ್ತಡದ ಜೀವನ ಘಟನೆಗಳು ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಒಂದ್ ಮಗು ತನ್ನ ಮುಂಚಿನ ಸ್ಕೂಲ್ ಇಂದ ಚೇಂಜ್ ಮಾಡ್ಕೊಂಡು ಅವ್ರು ಹೊಸ ಯಾವ್ದೋ ಏರಿಯಾಕ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಏನಾದ್ರೂ ಅವರು ತಮ್ದು ಮನೆಯೇ ಅಂದ್ರೆ ವಾಸ ಮಾಡ್ತಿರೋ ಪ್ಲೇಸ್ ಅನ್ನೇ ಅವರು ಸ್ಥಳಾಂತರ ಮಾಡ್ಬೇಕಾಗಿ ಬರುತ್ತೆ, ಹಾಗಾಗಿ ಬೇರೆ ಸ್ಕೂಲಿಗೆ ಹೋಗುವಂತ ಸಂದರ್ಭ ಬರುತ್ತೆ. ಸೊ ಇಂತ ಸಂದರ್ಭದಲ್ಲಿ ಹೊಸ ಸ್ಕೂಲಿಗೆ ಹೋಗಿ ಅಡ್ಜಸ್ಟ್ ಆಗೋದು ಹೇಗೆ ಅನ್ನುವಂತ ಒಂದು ಹೆದರಿಕೆ ಮಗುವಿನ ಮನಸ್ಸಲ್ಲಿ ಯಾವಾಗ್ಲೂ ಕಾಡಬಹುದು. ಇದನ್ ಬಿಟ್ಟು ಮನೆಯಲ್ಲಿರೋ ವಾತಾವರಣ ಹೇಗಿದೆ ಅಂತ ಹೇಳ್ಕೊಂಡು, ಈ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಮನೆಯಲ್ಲಿ ತಂದೆ ತಾಯಿಯರ ನಡುವೆ ಒಂದು ಅನ್ಯೋನ್ಯತೆ ಇಲ್ಲ, ತಂದೆ ತಾಯಿಯರಲ್ಲಿ ಯಾವಾಗ್ಲೂ ಜಗಳ ನಡೀತಾ ಇರುತ್ತೆ, ಕೆಲವೊಮ್ಮೆ ಅಕಸ್ಮಾತ್ ತಂದೆ ಅನ್ನೋ ಮನುಷ್ಯನಲ್ಲಿ ಕುಡಿಯುತ್ತದೆ ಏನಾದ್ರು ಚಟ ಇತ್ತು, ಮನೆಯಲ್ಲಿ ಬಂದು ಹೊಡಿಯೋದು ಬಡಿಯೋದು ಹಂಗೇನಾದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮಗುಗೆ ಒಂದು ಆ ಫಿಯರ್ ಇರುತ್ತೆ, ನಾನ್ ಇಲ್ದೇ ಇದ್ದಾಗ ಅಮ್ಮನ್ಗೆ ಏನಾದ್ರೂ ಆಗ್ಬಿಡ್ಬೋದು. ಸೊ ಈ ತರ ಒಂದು ಸಮಸ್ಯೆನ ಮಗು ಎದುರಿಸ್ತಾ ಇರ್ಬೋದು. ಆದ್ರೆ ಅದನ್ನ ಹೇಳ್ಕೊಳ್ಲಿಕ್ ಆಗದೆ ಇರೋದ್ರಿಂದ ಮಗು ಏನ್ ಮಾಡುತ್ತೆ, ಶಾಲೆಗೆ ಹೋಗೋದನ್ನ ನಿರಾಕರಿಸುವಂತ ಪ್ರಸಂಗನೂ ಇರಬಹುದು. ಇನ್ನೊಂದು, ಮಗುಗೆ ಶಾಲೆಯಲ್ಲಿ ತನ್ಗೆ ಏನಾದ್ರೂ ಕೆಟ್ಟದಾಗ್ಬಿಡಬಹುದು ಅನ್ನೋ ಭಯ. ಇದು ಮಗುಗೆ ಮುಂಚೆ ಏನಾದ್ರೂ ಅನುಭವ ಆಗಿನೂ ಬಂದಿರಬಹುದು, ಇಲ್ಲ ಕೆಲವೊಮ್ಮೆ ನಾವು ನೋಡ್ತೀವಿ ಈಗ ನ್ಯೂಸ್ ಅಲ್ಲಿ ನೋಡ್ತೀವಿ, ಇಲ್ಲ ಪೇಪರ್ ಅಲ್ಲಿ ನೋಡ್ತೀವಿ, ಯಾವ್ದೋ ಮಗು ಸ್ಕೂಲ್ಗೆ ಹೋಗಿತ್ತು, ಯಾರೋ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಗಮನಿಸ್ತೀವಿ. ಕೆಲವೊಮ್ಮೆ ಮಗುಗೆ ಸ್ಕೂಲ್ ಅಲ್ಲಿ ಏನಾದ್ರೂ ಅಂದ್ರೆ ಲೈಂಗಿಕ ದೌರ್ಜನ್ಯ ಏನಾದ್ರೂ ಆಗಿದೆ, ಅದನ್ನ ಮಗುಗೆ ಹೇಳ್ಕೊಳ್ಲಿಕ್ ಆಗ್ತಾ ಇಲ್ಲ, ಮಗುಗೆ ಅದು ಸರಿಯೋ ತಪ್ಪೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇಂತ ಸಂದರ್ಭದಲ್ಲೂ ಕೂಡ ಅದು ಸ್ಕೂಲ್ ರೆಫ್ಯೂಸಲ್ ಅಂದ್ರೆ ಮಗುಗೆ ಶಾಲೆಗೆ ಹೋಗ್ಲಿಕ್ಕೆ ನಿರಾಕರಣೆ ಅನ್ನೋ ಮುಖಾಂತರ ಮ್ಯಾನಿಫೆಸ್ಟ್ ಆಗ್ಬಹುದು. ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಇದು ಯಾವ್ದು ಸಮಸ್ಯೆ ಇಲ್ಲದೆ ಇದ್ದಾಗ ಕೆಲವೊಮ್ಮೆ ಮಗು ಗಮನ ಸೆಳೆಯೋದಕ್ಕೂ ಕೂಡ ಈ ತರ ಮಾಡಬಹುದು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ, ಈಗ ಮಗುಗೆ ತನ್ನ ತಂದೆ ತಾಯಿಯರು ತನ್ನ ಕಡೆಗೆ ಗಮನ ಜಾಸ್ತಿ ಕೊಡ್ತಾ ಇಲ್ಲ, ತನಗೆ ಪ್ರೀತಿ ಏನು ಸಿಗ್ತಾ ವಾತ್ಸಲ್ಯ ಏನು ಸಿಗ್ತಾ ಇಲ್ಲ ಅಂತಾದಾಗ, ಮಗು ನಾನು ಶಾಲೆಗೆ ಹೋಗಲ್ಲ ನಂಗೆ ಹೊಟ್ಟೆ ನೋವು ಆ ತರ ಈ ತರ ಅಂತ ಹೇಳಿದಾಗ, ಮಗುಗೆ ಅದರಿಂದ ತನ್ನ ಕಡೆ ಗಮನ ಜಾಸ್ತಿ ಸಿಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯದಿಂದನೂ ಕೂಡ ಮಗು ಹೀಗೆ ಮಾಡಬಹುದು. ಇದೆಲ್ಲ ಈಗ ಹೆಚ್ಚಾಗಿ ನಾವು ಸಹಜವಾಗಿ ಒಂದು 10 ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಲ್ಲಿ, ವಯಸ್ಸಿನ ಕೆಳಗಿನ ಮಕ್ಕಳಲ್ಲಿ ನೋಡ್ತೀವಿ. ಈಗ 10 ಅನ್ನೋ ವಯಸ್ಸು ಬಂದ ತಕ್ಷಣ ಏನಾಗುತ್ತೆ, ನಾವು ಹೆಚ್ಚಾಗಿ ಏನ್ ನೋಡ್ತೀವಿ, ಕೆಲವೊಮ್ಮೆ ಸಹವಾಸ ದೋಷ ಅಂತ ಹೇಳ್ತೀವಿ. ಈಗ ಈ ಟೀನೇಜ್ ಅನ್ನೋದು ಬಂದ ತಕ್ಷಣ ಏನಾಗುತ್ತೆ, ಯಾರೋ ಒಬ್ರು ಹೇಳ್ತಾರೆ ಒಂದ್ಸತಿ ಸಿಗರೇಟ್ ಸ್ಮೋಕ್ ಮಾಡಿ ನೋಡು ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಮಕ್ಕಳು ಅದ್ರ ಹಿಂಬಾಲ್ ಹೋಗೋ ಚಾನ್ಸಸ್ ಇರ್ತಾವೆ. ಇಲ್ಲ ಕೆಲವೊಮ್ಮೆ ಒಂದಿನ ಸ್ಕೂಲ್ ತಪ್ಪಿಸಿ ಎಲ್ಲೋ ಒಂಥರ ಕಡೆ ಥಿಯೇಟರ್ ಅಲ್ಲಿ ಹೋಗಿ ಏನಾದ್ರು ಪಿಕ್ಚರ್ ನೋಡ್ ಬರೋಣ ಅಂತ ಹೇಳ್ಬೋದು. ಸೊ ಅಂದ್ರೆ ಇದೇನಾಗುತ್ತೆ, ಸಹವಾಸ ದೋಷದಿಂದ ಮಕ್ಕಳು ಕೆಲವೊಮ್ಮೆ ತಪ್ಪು ದಾರಿ ಹಿಡಿಯುವಂತ ಚಾನ್ಸಸ್ ಗಳು ಇರ್ತವೆ. ಸೊ ಹೀಗ್ ಮಾಡ್ತಾ ಹೋದಾಗ ಅವರು ಸ್ಕೂಲ್ ಅನ್ನೋದನ್ನ ತಪ್ಪಿಸಿ ಅದ್ರ ಬದಲು ಬೇರೆ ಕಡೆಗೆ ಆಕರ್ಷಿತರಾಗುವಂತ ಚಾನ್ಸಸ್ ಗಳು ಇರ್ತವೆ ಅಂತ ಹೇಳ್ತೀವಿ.
1: ಮೇಡಮ್, ಇನ್ನು ಈ ಒಂದು ಶಾಲಾ ನಿರಾಕರಣೆಯ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಮಕ್ಕಳಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ಕಂಡುಹಿಡಿಬಹುದು ಅಂತ?
0: ಓಕೆ, ಈಗ ಲಕ್ಷಣ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನಿಮ್ಗೆ ಡೈರೆಕ್ಟ್ ಆಗಿ ಮಗು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ ರಂಪ ಮಾಡಿ ಜಗಳ ತೆಗೆದು ಮನೇಲಿ ಕೂತ್ ಬಿಡೋದಿಲ್ಲ. ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಶಾಲೆಯಿಂದ ದೂರ ಉಳಿದಿರುವಂತ ಮಕ್ಕಳು ವಿಶೇಷವಾಗಿ ಶಾಲಾ ದಿನ ಪ್ರಾರಂಭ ಆಗ್ತಿದ್ದ ಹಾಗೆ, ಈ ಮುಂಚೆನೆ ನಾನು ಹೇಳಿದ ಹಾಗೆ, ದೈಹಿಕ ಲಕ್ಷಣಗಳ ಮುಖಾಂತರ ಹೊರಗಡೆ ಹಾಕ್ತಾರೆ. ಅಂದ್ರೆ ಹೊಟ್ಟೆ ನೋವು ಇರ್ಬೋದು, ವಾಂತಿ ಮಾಡ್ಕೊಳ್ಳೋದಿರ್ಬೋದು, ತಲೆನೋವು ಅಂತ ಹೇಳೋದು, ಇಲ್ಲ ಜ್ವರ ಬಂದಿದೆ ಅಂತ ಹೇಳೋದು, ಅಥವಾ ತಲೆ ತಿರುಗ್ತಾ ಇದೆ ಅಂತ ಹೇಳೋದು, ಈ ತರ ಎಲ್ಲ ದೈಹಿಕ ಲಕ್ಷಣಗಳ ಮುಖಾಂತರ ಹೊರಗಡೆ ಹಾಕ್ತಾರೆ. ಕೆಲವೊಮ್ಮೆ ಮಗುವಿನ ದೈಹಿಕ ಲಕ್ಷಣ ಏನಿದೆ ಅದು ನಿಜವಾಗ್ಲೂ ಇರಬಹುದು, ಅದಕ್ಕೋಸ್ಕರ ನಾವು ಫಸ್ಟ್ ಇವ್ಯಾಲ್ಯುಯೇಟ್ ಮಾಡಿ ನೋಡಬೇಕಾಗುತ್ತೆ, ಅಥವಾ ಕೆಲವೊಮ್ಮೆ ಉತ್ಪ್ರೇಕ್ಷೆನೂ ಇರ್ಬೋದು. ಸೊ ನಾವೇನ್ ಹೇಳ್ತೀವಿ, ಈ ಮಕ್ಕಳು ಯಾರಿದ್ದಾರೆ ಇವ್ರು ಹೆಚ್ಚಾಗಿ ನಮ್ಮ ಹತ್ರ ಅಂದ್ರೆ ಸೈಕಾಟ್ರಿಸ್ಟ್ ಹತ್ರ ಬರೋದಿಲ್ಲ, ಇವ್ರು ಫಸ್ಟ್ ಎಲ್ಲ ಹೋಗೋದು ಮಕ್ಕಳ ಡಾಕ್ಟರ್ ಹತ್ರನೇ ಹೋಗ್ತಾರೆ. ಸೊ ಮಕ್ಕಳ ಡಾಕ್ಟರ್ ಫಸ್ಟ್ ಟೈಮ್ ಹೋದಾಗ ಪರೀಕ್ಷೆಗಳನ್ನ ಮಾಡ್ತಾರೆ, ಅಥವಾ ಏನೇನ್ ಟೆಸ್ಟ್ ಗಳು ಮಾಡ್ಬೇಕಿತ್ತು ಅದೆಲ್ಲ ಮಾಡ್ತಾರೆ. ಅದನ್ನ ಮಾಡಿದ್ಮೇಲೆ ಅದ್ರ ರಿಪೋರ್ಟ್ ನಾರ್ಮಲ್ ಬರುತ್ತೆ, ಆದ್ರೆ ಮಗು ಇನ್ನು ಕೂಡ ನನ್ಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಹೇಳ್ತಾ ಹೇಗೆ ನಿಧಾನವಾಗಿ ಶಾಲೆಗೆ ಹೋಗೋದನ್ನ ತಪ್ಪಿಸೋದನ್ನ ದಿನಗಳನ್ನ ಜಾಸ್ತಿ ಮಾಡ್ತಾ ಬರುತ್ತೆ, ಅವಾಗ ಅವ್ರಿಗೂ ಒಂದು ಡೌಟ್ ಬರುತ್ತೆ, ಈ ಮಗುನ ಒಮ್ಮೆ ಎಲ್ಲಿಯಾದ್ರೂ ಸೈಕಾಟ್ರಿಸ್ಟ್ ಡಾಕ್ಟರ್ ಹತ್ರ ಕಳಿಸ್ಬೇಕು ಏನೋ ಅಂತ. ಸೊ ಒಂದು ದೈಹಿಕವಾದ ಲಕ್ಷಣಗಳು, ಇನ್ನೊಂದು ಭಾವನಾತ್ಮಕ ಲಕ್ಷಣಗಳು. ಅಂದ್ರೆ ಏನಾಗುತ್ತೆ, ಈಗ ಮಗು ಶಾಲೆಗೆ ಹೋಗುವಂತ ಸಂದರ್ಭ ಬಂದ ತಕ್ಷಣ ನನ್ಗೆ ತುಂಬಾ ಅಳು ಬರ್ತಾ ಇದೆ ಅಂತ ಹೇಳೋದಿರಬಹುದು, ಅಥವಾ ಕೆಲವೊಮ್ಮೆ ಮಗು ಸಿಟ್ ಸಿಟ್ ಮಾಡ್ಕೊಳ್ಳೋದಿರಬಹುದು, ಅಥವಾ ಕೆಲವೊಮ್ಮೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ, ನಂಗೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಕೆಲವೊಮ್ಮೆ ಅವರಿಗೆ ಏನು ಎದೆ ಬಡಿತ ಜೋರಾಗ್ತಾ ಇದೆ. ಸೊ ನೋಡೋರಿಗೆ ಅದ್ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಮಗುಗೆ ಎಲ್ಲಾದ್ರೂ ಉಬ್ಸದ ಕಾಯಿಲೆ ಇದೆ ಅನ್ನೋ ತರ ಆಗುತ್ತೆ, ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಭಾವನಾತ್ಮಕ ಲಕ್ಷಣಗಳು, ಮಗುಗೆ ಹೇಳಕ್ ಧೈರ್ಯ ಸಾಲ್ತಾ ಇಲ್ಲ. ಸೊ ಅದು ಹೇಳಕ್ ಧೈರ್ಯ ಸಾಲ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಮಗುಗೆ ಅದು ಭಾವನಾತ್ಮಕ ಲಕ್ಷಣಗಳ ಮುಖಾಂತರನು ಕೂಡ ಅದು ಹೊರಗಡೆ ಬರಬಹುದು. ಇನ್ನೊಂದು, ಕೆಲವು ತಪ್ಪಿಸುವ ನಡವಳಿಕೆಗಳು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಈಗ ದೀರ್ಘಕಾಲದ ಗೈರು ಹಾಜರಿಯಿಂದ ಬಳಲ್ತಾ ಇರುವಂತ ಮಕ್ಕಳು ಯಾವಾಗ್ಲೂ ಏನಾದ್ರೂ ಒಂದು ಕಾರಣ ಕೊಟ್ಟು ಶಾಲೆಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಏನಾದ್ರೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಈಗ ಕೆಲವೊಮ್ಮೆ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕಿದೆ ಅಂದ ತಕ್ಷಣ ಇಲ್ಲ, ಇವತ್ತು

0: ಆ ಪೀರಿಯಡ್ ಇಲ್ಲ ಅಂತ ಹೇಳೋದು. ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಆ ಪುಸ್ತಕ ಇಲ್ಲ, ಈ ಪುಸ್ತಕ ಇಲ್ಲ, ಇವತ್ ತರಲೇಬೇಕು ಅಂತ ಹೇಳಿದರೆ ಹಾಗಾಗಿ ಇವತ್ತು ನನಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋದು. ಸೊ ಈ ಥರ ಉದ್ದೇಶಪೂರ್ವಕವಾಗಿ ಕೆಲವೊಮ್ಮೆ ಅವರು ಏನಾದರೂ ಒಂದು ಕಾರಣಗಳನ್ನು ಕೊಟ್ಟು ತಪ್ಪಿಸುವಂಥ ಸಂದರ್ಭಗಳನ್ನು ಕೂಡ ನಾವು ಗಮನಿಸ್ತೀವಿ.
1: ಇನ್ನು ಮೇಡಮ್, ಈಗ ಮಾನಸಿಕ ಅಸ್ವಸ್ಥತೆಯ ಕಾರಣದಿಂದಲೂ ಸಹ ಮಗು ಶಾಲೆಗೆ ಹೋಗುವುದನ್ನು ನಿರಾಕರಣೆ ಮಾಡಬಹುದಾ? ಯಾವ ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿ ಮಗು ಶಾಲೆಗೆ ಹೋಗೋದನ್ನು ನಿರಾಕರಣೆ ಮಾಡೋದನ್ನು ತಾವು ಗುರುತಿಸಬಹುದು ಅಂತ?
0: ಓಕೆ, ಈಗ ಪ್ರಿಡಾಮಿನೆಂಟ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ಮಕ್ಕಳಲ್ಲಿ ಆತಂಕದ ಕಾಯಿಲೆ ಪ್ರಮುಖವಾಗಿರುತ್ತೆ ಅಂತವರಲ್ಲಿ ಈ ತರ ಶಾಲಾ ನಿರಾಕರಣೆ ಹೆಚ್ಚಾಗಿ ಗಮನಕ್ಕೆ ಬರುತ್ತೆ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸಪರೇಷನ್ ಆಂಗ್ಸೈಟಿ. ಸೊ ಮಕ್ಕಳು ತಮ್ಮನ್ನ ಯಾರು ಪ್ರೈಮರಿ ಕೇರ್ ಗಿವರ್ಸ್, ಈಗ ಮನೆಯಲ್ಲಿ ತಂದೆ ತಾಯಿಯರ ಅತಿ ಮುದ್ದು ಮಾಡಿ ಬೆಳೆಸಿರ್ತಾರೆ, ಅಥವಾ ಕೆಲವೊಮ್ಮೆ ಅಜ್ಜ ಅಜ್ಜಿ ಅತಿ ಮುದ್ದು ಮಾಡಿ ಬೆಳೆಸಿರ್ತಾರೆ. ಸೊ ಏನಾಗ್ಬಿಡುತ್ತೆ, ಅವರಿಂದ ನಾನು ಸಪರೇಟ್ ಆಗ್ಬೇಕು, ಅವರಿಂದ ನಾನು ಒಂದು 7-8 ತಾಸು ದೂರ ಹೋಗಿ ಸ್ಕೂಲಲ್ಲಿ ಇರಬೇಕು ಅಂತ ಆದ ತಕ್ಷಣ ಮಗುಗೆ ಸ್ವಲ್ಪ ಆತಂಕ ಅನ್ನೋದು ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಕೂಡ ಮಗು ನಾನು ಶಾಲೆಗೆ ಹೋಗಲ್ಲ ಅನ್ನೋದು ಒಂದು ನಿರಾಕರಣೆಯ ಸ್ವಭಾವವನ್ನ ತೋರಿಸಬಹುದು. ಇನ್ನೊಂದು ಸೋಷಿಯಲ್ ಆಂಗ್ಸೈಟಿ. ಸೋಷಿಯಲ್ ಆಂಗ್ಸೈಟಿಯಲ್ಲಿ ಏನಾಗುತ್ತೆ, ಈಗ ಆಬ್ವಿಯಸ್ಲಿ ಒಂದು ಮಗು ಸ್ಕೂಲ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಅಲ್ಲಿ ಒಂದು ಅಂದ್ರೆ ಸಾಮಾಜಿಕ ಸನ್ನಿವೇಶ ಅನ್ನೋದು ಬಂದೇ ಬರುತ್ತೆ. ಈಗ ಏನಾದ್ರೂ ಎಲ್ಲರ ಮುಂದೆ ಎದ್ ನಿಂತು ಓದು ಅಂತ ಹೇಳೋದಿರ್ಬೋದು ಟೀಚರ್ಸ್, ಇಲ್ಲ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಆಟದ ಮೈದಾನದಲ್ಲಿ ಎಲ್ಲರ ಜೊತೆ ಕೂಡ್ಕೊಂಡು ಏನಾದ್ರೂ ಮಾಡೋದಿರ್ಬೋದು, ಅಸೆಂಬ್ಲಿ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಜಾಸ್ತಿ ಜನಜಂಗುಳಿ ಇದ್ದಲ್ಲಿ ತಾನು ಹೋದಾಗ ತನ್ನನ್ನ ಬೇರೆ ಯಾರಾದ್ರೂ ಒಂದು ಕೀಳು ಮಟ್ಟದಲ್ಲಿ ನೋಡಬಹುದು, ತನ್ಗೆ ಏನೋ ಹಂಗ್ಸಿ ಮಾತಾಡಬಹುದು, ಈ ತರನೂ ಕೆಲವು ಮಕ್ಕಳಿಗೆ ಒಂದು ಹೆದರಿಕೆ ಇರುತ್ತೆ. ಇವರಲ್ಲಿ ಹೆಚ್ಚಾಗಿ ಕಾನ್ಫಿಡೆನ್ಸ್ ಲೆವೆಲ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಅವ್ರಿಗೆ ಅದರಿಂದಾಗಿ ಹೊರಗಡೆ ಬರಕ್ಕೆ ಸಾಧ್ಯ ಆಗದೆ ಅವರು ಈ ತರ ಸಾಮಾಜಿಕ ಆತಂಕ ಅನ್ನೋದನ್ನ ಬೆಳೆಸ್ಕೊಂಡು ಅವರು ಶಾಲೆಗೆ ಹೋಗೋದನ್ನ ನಿರಾಕರಿಸೋದನ್ನ ನೋಡ್ತೀವಿ. ಇದನ್ನ ಬಿಟ್ಟು ಸ್ಪೆಸಿಫಿಕ್ ಫೋಬಿಯಾ. ಸೊ ಫೋಬಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫೋಬಿಯಾ ಅನ್ನೋ ಕಾಯಿಲೆಯಲ್ಲಿ ಬೇರೆ ಬೇರೆ ನಮೂನೆಗಳಿರ್ತವೆ. ಈಗ ಅಗೋರಾ ಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಜನಜಂಗುಳಿ ಇದ್ದಲ್ಲಿ ನಾನು ಹೋದ್ರೆ ನನಗೆ ಅಲ್ಲಿಂದ ಏನಾದ್ರೂ ಗಂಡಾಂತರ ಬಂತು ಅಂದ್ರೆ ನಂಗೆ ಅಲ್ಲಿಂದ ಎಸ್ಕೇಪ್ ಆಗಕ್ ಆಗಲ್ಲ ಅನ್ನೋಂತ ಒಂದು ಹೆದರಿಕೆ. ಇನ್ನೊಂದು ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ, ಎಲ್ಲಿಯಾದ್ರೂ ಕ್ಲೋಸ್ಡ್ ಸ್ಪೇಸ್ ಇದ್ದಲ್ಲಿ ಏನೋ ಆಗ್ಬಿಡಬಹುದು, ನನ್ಗೆ ಅಲ್ಲಿಂದ ಹೊರಗಡೆ ಹೋಗಕ್ ಆಗದೆ ಇರ್ಬೋದು, ನನ್ಗೆ ಏನಾದ್ರು ಜೀವಕ್ಕೆ ಅಪಾಯ ಆಗ್ಬೋದು, ಈ ತರ ಒಂದು ಹೆದರಿಕೆ. ಸೊ ಹಾಗಾಗಿ ಒಂದು ಮಗು ಈಗ ಸ್ಕೂಲಲ್ಲಿ ಜನದಟ್ಟಣೆ ಇರುವಂತ ಒಂದು ಜಾಗ ಇರ್ಬೋದು, ಅಥವಾ ಮಗುಗೆ ಸ್ಕೂಲಲ್ಲಿ ಶೌಚಾಲಯ ಬಳಸಲಿಕ್ಕೆ ಮಗು ಒಂದೇ ಒಳಗಡೆ ಹೋಗಿ ಹೊರಗಡೆ ಬರಬೇಕು ಅಂದ ತಕ್ಷಣ ಮಗುಗೆ ಆ ಭಯ ಅನ್ನೋದು ಕಾಣಬಹುದು. ಸೊ ಈ ಭಯ ಅನ್ನೋದು ತನ್ನಷ್ಟಕ್ಕೆ ಚಾಲು ಆಗುವಂತ ಸಂದರ್ಭಗಳು ಇರ್ತವೆ, ಇಲ್ಲಾಂದ್ರೆ ಕೆಲವೊಮ್ಮೆ ಏನಾದ್ರೂ ಅಂದ್ರೆ ಘಟನೆಗಳು ನಡೆದು ಮಗುಗೆ ಏನೋ ಆತಂಕ ಸೃಷ್ಟಿಯಾಗಿ ಮತ್ತೆ ಮಗು ಅದನ್ನ ನಿರಾಕರಿಸುವಂತ ಸಾಧ್ಯತೆಗಳು ಇರ್ತವೆ. ಈಗ ಇದು ಮೂರು ಆತಂಕದ ಕಾಯಿಲೆ ಆಯ್ತು. ಇದನ್ನ ಬಿಟ್ಟು ಕೆಲವೊಮ್ಮೆ ನಾವು ಚೈಲ್ಡ್ಹುಡ್ ಡಿಪ್ರೆಷನ್, ಈಗ ಸಣ್ಣ ಮಕ್ಕಳಲ್ಲಿ ಅಥವಾ ಹದಿಹರೆಯದವರಲ್ಲಿ ಖಿನ್ನತೆ ಕಾಯಿಲೆ ಚಾಲು ಆದಾಗ ಮಗುಗೆ ಏನಾಗುತ್ತೆ, ಸಹಜವಾಗಿ ಅಲ್ಲಿ ಶಾಲಾ ವಾತಾವರಣದಲ್ಲಿ ರೂಢಿ ಮಾಡ್ಕೊಳಕ್ ಆಗೋದಿಲ್ಲ, ಪಾಠಗಳನ್ನು ಕೇಳಲಿಕ್ಕೆ ಆಗೋದಿಲ್ಲ, ಏನೋ ಒಂಥರ ಸುಸ್ತು ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಅಂದ್ರೆ ಸಿಂಪ್ಟಮ್ಸ್ ಗಳಿಂದಾನೂ ಕೂಡ, ಲಕ್ಷಣಗಳಿಂದಾನು ಏನಾಗಬಹುದು, ಮಗುಗೆ ಖಿನ್ನತೆ ಕಾಯಿಲೆಯಿಂದಾನೂ ಕೂಡ ಮಗು ಶಾಲೆಗೆ ಹೋಗೋದನ್ನ ನಿರಾಕರಿಸಬಹುದು. ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಇದಕ್ಕಿಂತ ಮುಂಚಿನ ನಾವು ಕಾರ್ಯಕ್ರಮದಲ್ಲಿ ಕೇಳಿರೋ ಹಾಗೆ ADHD ಕಾಯಿಲೆ, ಹೈಪರ್ ಆಕ್ಟಿವಿಟಿ ಕಾಯಿಲೆ ಇದ್ದಾಗ ಕೆಲವೊಮ್ಮೆ ಮಗುಗೆ ಶಾಲೆಯಲ್ಲಿ ಕೂತ್ಕೊಳಕ್ ಆಗಲ್ಲ, ಟೀಚರ್ಸ್ ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಇದನ್ನ ತಪ್ಪಿಸ್ಕೊಳ್ಳೋ ಸಂಬಂಧ ಮಗು ಕೆಲವೊಮ್ಮೆ ಶಾಲೆಗೆ ಹೋಗಲ್ಲ ಅಂತ ನಿರಾಕರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಮಗು ಸ್ಕೂಲಲ್ಲಿ ಬೇರೆ ಮಕ್ಕಳ ಜೊತೆ ಏನೋ ಒಂದು ಕಿರಿಕಿರಿ ಮಾಡ್ಕೊಂಡಿರ್ಬೋದು. ಈಗ ಕೆಲವೊಮ್ಮೆ ಏನ್ ಹೇಳ್ತೀವಿ, ಮಗುಗೆ ಯಾರ ಜೊತೆಗೂ ಸುಲಭವಾಗಿ ಅಡ್ಜಸ್ಟ್ ಆಗಕ್ ಆಗಲ್ಲ, ಮಗು ತುಂಬಾ ಹಠಮಾರಿ. ಸೊ ಇಂತ ಕಾಯಿಲೆಗಳು ಅಥವಾ ಡಿಫಿಕಲ್ಟ್ ಅಂದ್ರೆ ಏನ್ ಹೇಳ್ತೀವಿ, ಟೆಂಪರಾಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಅವರ ಮನೋಧರ್ಮನೇ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಸಿಡುಕು ಸ್ವಭಾವ ಜಾಸ್ತಿ, ಅವರಿಗೆ ಸುಲಭವಾಗಿ ಯಾವುದೇ ವಾತಾವರಣದಲ್ಲಿ ಒಗ್ಗಿಕೊಳ್ಳಕ್ ಆಗೋದಿಲ್ಲ. ಇಂತ ಸಂದರ್ಭ ಬಂದಾಗ ಕೂಡ ಮಗು ಅದರಿಂದಾಗಿ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥಾಗ ಮಗು ಶಾಲೆಗೆ ಹೋಗೋದನ್ನ ನಿರಾಕರಿಸಬಹುದು ಅಂತ ಹೇಳ್ತೀವಿ.
1: ಮೇಡಮ್, ಈಗ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಸಂದರ್ಭಗಳನ್ನ ಹೊರತುಪಡಿಸಿ ಪ್ರಾರಂಭಿಕ ದಿನಗಳಲ್ಲಿ ಮಗು ಶಾಲೆಗೆ ಹೋಗೋದಕ್ಕೆ ನಿರಾಕರಣೆ ಮಾಡೋದು ಸಹಜ, ಆದ್ರೆ ಖಿನ್ನತೆಯಂತಹ ಕಾಯಿಲೆಯಿಂದ ಮಗು ಏನಾದ್ರೂ ಶಾಲೆಗೆ ಹೋಗೋದನ್ನ ನಿರಾಕರಿಸಿದ್ರೆ, ಒಂದು ನಮ್ಮ KLE ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಯಳೂರಿನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಚಿಕಿತ್ಸೆಯ ಸೌಲಭ್ಯ ಇದೆಯಾ?
0: ಈಗ ಫಸ್ಟ್ ಆಫ್ ಆಲ್ ಮಗುವನ್ನ ಕರ್ಕೊಂಡು ಬಂದಾಗ ಪೇರೆಂಟ್ಸ್ ಅವರು ಶಾಲಾ ನಿರಾಕರಣೆಯೇ ಮೇನ್ ಲಕ್ಷಣ ಅಂತ ಹೇಳಿದಾಗ, ನಾವು ಮಗುವಿನ ಜೊತೆ ಇರ್ಬೋದು ತಂದೆ ತಾಯಿಯರ ಜೊತೆ ಇರ್ಬೋದು ಫಸ್ಟ್ ಒಂದು ಸಂಭಾಷಣೆ ಮಾಡಿ ಹಿಸ್ಟ್ರಿ ಟೇಕಿಂಗ್ ಇದೆಲ್ಲ ಮಾಡ್ತೀವಿ. ಅಂದ್ರೆ ಮಗು ಏನಾಗ್ತಾ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾನು ಮುಂಚೆ ಹೇಳಿದ ತರಾನೆ ಇದು ಒಂದು ಲಕ್ಷಣ, ಸ್ಕೂಲ್ ರೆಫ್ಯೂಸಲ್ ಅನ್ನೋದೇ ಕಾಯಿಲೆ ಅಲ್ಲ. ಸೊ ಅದರ ಹಿಂದೆ ಬೇರೆ ಏನಾದ್ರೂ ಕಾಯಿಲೆ ಇದ್ದು ಮಗು ಈ ತರ ಲಕ್ಷಣ ತೋರಿಸ್ತಾ ಇದೆ ಅಂತಾದ್ರೆ ಏನ್ ಕಾಯಿಲೆಯಿಂದ ಅಂತ ಹೇಳಿ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದು ಆತಂಕದ ಕಾಯಿಲೆ ಆಗಿದ್ರೆ ಆತಂಕದ ಕಾಯಿಲೆ ಸಂಬಂಧ ನಾವು ಟ್ರೀಟ್ಮೆಂಟ್ ಗಳನ್ನ ಚಾಲು ಮಾಡಬೇಕಾಗುತ್ತೆ. ಖಿನ್ನತೆ ಕಾಯಿಲೆ ಅಂತ ಹೇಳಿದ್ರೆ ಫಸ್ಟ್ ಗೆ ಆ ಖಿನ್ನತೆ ಅನ್ನೋದು ಯಾಕೆ ಬಂತು, ಮಗುವಿನ ಮನಸ್ಸಲ್ಲಿ ಏನ್ ಕಾಡ್ತಾ ಇದೆ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೇನ್ ಹೇಳ್ತೀವಿ, CBT ಅಂತ ಹೇಳ್ತೀವಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ, ಅರಿವಿನ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಮಗುವಿಗೆ ಕೌನ್ಸಿಲಿಂಗ್ ಸೆಷನ್ಸ್ ಗಳನ್ನ ಮಾಡ್ತೀವಿ, ಯಾವ ಹಂತದಲ್ಲಿ ಮಗುಗೆ ತೊಂದರೆ ಆಗ್ತಾ ಇದೆ ಅದನ್ನ ಗಮನಿಸ್ತೀವಿ, ಹಾಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದರಿಂದ ಮಗುಗೆ ಖಿನ್ನತೆ ಲಕ್ಷಣಗಳು ಕಡಿಮೆ ಆಗ್ತಾ ಇಲ್ಲ ಅಂತಾದ್ರೆ ಕೆಲವೊಮ್ಮೆ ನಾವು ಔಷಧಿಗಳ ಸಹಾಯವನ್ನು ಪಡ್ಕೊಳ್ಬೇಕು. ಮಾಡಿಕೊಳ್ಬಹುದು. ಇದನ್ನ ಬಿಟ್ಟು ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಮಗುಗೆ ಆತಂಕದ ಕಾಯಿಲೆಯಿಂದಾನೆ ಸ್ಕೂಲಿಗೆ ಹೋಗೋದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಯೂಸ್ ಮಾಡುವಂತ ಟೆಕ್ನಿಕ್ ಅನ್ನ ನಾವು ಗ್ರೇಡೆಡ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ಮಗುಗೆ ಸ್ಕೂಲಿಗೆ ಹೋಗೋ ಟೈಮ್ ಬಂದ ತಕ್ಷಣ ನಾವೇನ್ ಮಾಡ್ಬೇಕು, ಈಗ ಇವತ್ತಿಂದ ನಾವು ಮಗುಗೆ ಚಿಕಿತ್ಸೆ ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ಮಗುವಿಗೆ ದಿನನಿತ್ಯದ ಹಾಗೆ ಒಂದು ಯೂನಿಫಾರ್ಮ್ ಅನ್ನು ತೊಡಸ್ಬೇಕು, ಮಗುಗೆ ಸ್ಕೂಲ್ ಬುಕ್ಸ್ ಎಲ್ಲ ಹಾಕಿ ಬ್ಯಾಗ್ ಅನ್ನ ಕೊಡಬೇಕು. ತಂದೆ ತಾಯಿಯರು ಅಥವಾ ಥೆರಪಿಸ್ಟ್ ಇರ್ಬೋದು, ಯಾರೇ ಇರ್ಬೋದು, ಕೌನ್ಸಿಲಿಂಗ್ ಮಾಡೋರು ಇರ್ಬೋದು, ಅವರು ಆ ಮಗುನ ಕರ್ಕೊಂಡು ಹೋಗಿ ಸ್ಕೂಲ್ ಮಟ್ಟ ಬಿಡೋದು. ಸೊ ಮಗುಗೆ ಫಸ್ಟ್ ಸ್ಟೆಪ್ ಏನು, ಗ್ರೇಡೆಡ್ ಎಕ್ಸ್ಪೋಜರ್ ಅಂದ್ರೆ ಒಂದೇ ಸತಿ ಮಗು ಹೋಗಿ ಸ್ಕೂಲ್ ಅಲ್ಲಿ ಕೂತ್ಕೊಳ್ಳೋದಲ್ಲ. ಸೊ ಅದನ್ನ ನಿಧಾನವಾಗಿ ಅಂದ್ರೆ ಒಂದೊಂದೇ ಗ್ರೇಡ್ ಹೆಚ್ಚು ಮಾಡ್ತಾ ಹೋಗುವಂತದ್ದು. ಸೊ ಫಸ್ಟ್ ದಿನ ಮಗು ಏನ್ ಮಾಡ್ತು, ಬರೀ ಯೂನಿಫಾರ್ಮ್ ಹಾಕೊಂಡು ಹೋಗಿ ಮೇ ಬಿ ಸ್ಕೂಲ್ ಹೊರಗಡೆ ಎಲ್ಲೋ ಗೇಟ್ ಹತ್ರ ಕೂತ್ ಬಂದಿದೆ, ಅದು ಎಷ್ಟು ಟೈಮ್ ಕೂತ್ಕೊಳಕಾಗುತ್ತೆ ಅನ್ನೋದು ಒಂದು ಪ್ರಯತ್ನ ಮಾಡೋದು ಮತ್ತೆ ವಾಪಸ್ ಕರ್ಕೊಂಡು ಬರೋದು. ಅದಾದ್ಮೇಲೆ ಎರಡನೇ ದಿನ ಏನ್ ಮಾಡ್ಬೋದು, ಮೇ ಬಿ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿ ಒಂದು ಗ್ರೇಡ್ ಮೇಲೆ, ಅಂದ್ರೆ ಏನ್ ಮಾಡ್ಬೋದು, ಮಗುವನ್ನ ಕ್ಲಾಸಿನ ಒಳಗಡೆ ಕರ್ಕೊಂಡು ಹೋಗೋದು, ಮೇ ಬಿ ಒಂದು ಅರ್ಧ ತಾಸು ಇಲ್ಲ ಒಂದು ಸಬ್ಜೆಕ್ಟ್ ಪೀರಿಯಡ್ ಮುಗಿಯೋ ತನಕ ಮಗುನ ಕೂತ್ಕೊಳ್ಸೋದು. ಸೊ ಹಿಂಗೆ ನಾವೇನ್ ಹೇಳ್ತೀವಿ, ನಿಧಾನವಾಗಿ ಮಗುಗೆ ಆ ಆತಂಕ ಅನ್ನೋದೇನಿದೆ ಅದನ್ನ ಮಗು ಎದುರಿಸೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದ್ರ ಸಂಬಂಧ ಮಗುಗೊಂದು ಸಪೋರ್ಟ್. ಸೊ ಮಗುಗೆ ಒಬ್ಬನಿಗೆ ಅಥವಾ ಒಬ್ಳಿಗೆ ಹೋಗೋದು ಕಷ್ಟ ಆಗುತ್ತೆ, ಹಾಗಾಗಿ ತಂದೆ ತಾಯಿ ಇರ್ಬೋದು ಇಲ್ಲ ಟೀಚರ್ಸ್ ಇರ್ಬೋದು ಜೊತೆಯಲ್ಲಿ ಒಂದು ಕೆಲಸ ಮಾಡಿಕೊಂಡು ಮಗುವಿನ ಏನ್ ಚಾಲೆಂಜಸ್ ಇದಾವೆ ಅದ್ರ ಸಂಬಂಧ ಒಂದು ಸಪೋರ್ಟ್ ಅನ್ನೋದನ್ನ ನೀಡಬೇಕಾಗುತ್ತೆ ಅಂತ ಹೇಳ್ತೀವಿ.
1: ಮೇಡಮ್, ಈಗ ಕೊನೆಯದಾಗಿ ಕೇಳುಗರಿಗೆ ಈ ಒಂದು ಮಕ್ಕಳಲ್ಲಿ ಕಂಡು ಬರುವಂತಹ ಶಾಲಾ ನಿರಾಕರಣೆಯ ಆತಂಕವನ್ನ, ಮಕ್ಕಳಲ್ಲಿ ಇರುವಂತಹ ಈ ಆತಂಕವನ್ನ ನಿವಾರಣೆ ಮಾಡೋದಕ್ಕೆ ಪಾಲಕರಿಗೆ ಏನ್ ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಮೇ ಬಿ ಒಂದು 10-20 ವರ್ಷಗಳ ಹಿಂದೆ ಹೇಗಿತ್ತು ಶೈಕ್ಷಣಿಕ ಜೀವನ, ಇವಾಗ ಆತರ ಇಲ್ಲ. ಪ್ರಪಂಚದಾದ್ಯಂತ ನಾವೇನ್ ಗಮನಿಸ್ತಾ ಇದೀವಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಂದ ಹಿಡಿದು ಯಾರೇ ಯಾವುದೇ ಮಟ್ಟದ ಎಜುಕೇಶನ್ ಅನ್ನೋದನ್ನ ಪಡಿತಾ ಇದ್ರು ಕೂಡ ಅವರಲ್ಲಿರೋ ಒತ್ತಡ ಅಷ್ಟೊಂದು ಜಾಸ್ತಿ ಇರುತ್ತೆ. ಅಂದ್ರೆ ಪ್ರತಿಯೊಂದು ಮಗುಗೂ ಕೂಡ ವಾರ ವಾರ ಟೆಸ್ಟ್ ಬರ್ತಾ ಇರುತ್ತೆ, ವಾರ ವಾರ ಎಕ್ಸಾಮ್ಸ್ ಬರ್ತಾ ಇರುತ್ತೆ. ಅದೇ ತರ ಪೇರೆಂಟ್ಸ್ ಕೂಡ ಆ ಒಂದು ಪ್ರೆಷರ್ ಅನ್ನೋದನ್ನ ಏನ್ ಬಿಲ್ಡಪ್ ಮಾಡ್ತಾ ಇದಾರೆ ಅದು ಹೆಚ್ಚೇ ಆಗ್ತಾ ಇದೆ ಅಂತ ಹೇಳಿ ಗಮನಿಸಬಹುದು ನಾವು. ಸೊ ಇದು ಆಬ್ವಿಯಸ್ಲಿ ಮಗುವಿನ ಮನಸ್ಸಿನಲ್ಲಿ ಆತಂಕ ಅನ್ನೋದನ್ನ ಜಾಸ್ತಿ ಮಾಡುತ್ತೆ, ಹಾಗೂ ಈ ಕಾರಣದಿಂದಾನೆ ಮಗು ಕೆಲವೊಮ್ಮೆ ಶಾಲಾ ನಿರಾಕರಣೆಯನ್ನ ತೋರಿಸಲಿಕ್ಕೆ ಕಾರಣ ಆಗಬಹುದು ಅಂತಾನು ಹೇಳ್ತೀವಿ. ಸೊ ಇನ್ ಕೇಸ್ ನಾವೇನ್ ಹೇಳ್ತೀವಿ, ಈಗ ಮಗು ಶಾಲೆಗೆ ಹೋಗಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ, ಮಗುಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಂದೆ ತಾಯಿಯರ ಗಮನಕ್ಕೆ ಬಂತು, ಅದು ಈಗ ಮಗುವಿನ ಕಲಿಕೆ ಅಥವಾ ತೊಂದರೆ ಅನುಭವಿಸೋದಿರಬಹುದು ಅಥವಾ ಮಗುವಿನ ಯೋಗಕ್ಷೇಮ ಇರಬಹುದು, ಮಗು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಇದ್ರ ಮುಖಾಂತರ ಎಲ್ಲಿಯಾದ್ರೂ ಗಮನಕ್ಕೆ ಬಂತು ಅಥವಾ ಮಗು ಪ್ರತಿನಿತ್ಯ ಶಾಲೆಗೆ ಹೋಗೋದ್ರ ಬಗ್ಗೆ ಹಠ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದೀರ್ಘಕಾಲದ ಬಗ್ಗೆ ನೀವು ಅದನ್ನ ಅಂದ್ರೆ ಗಮನಿಸ್ತಾ ಕೂತ್ಕೊಳ್ಳೋದ್ರಿಂದ ಮಗುಗೆ ಸಮಸ್ಯೆನೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅದೇನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ತಕ್ಷಣ ಬಗೆಹರಿಸೋದ್ರಿಂದ ಏನಾಗುತ್ತೆ, ಮಗುಗೆ ವಾಪಸ್ ಒಂದು ನಾರ್ಮಲ್ ಆಗಿ ಶೈಕ್ಷಣಿಕ ಜೀವನ ಮುನ್ನಡೆಸೋದಕ್ಕೆ ಸಾಧ್ಯ ಆಗೋ ಹಾಗೆ ಮಾಡಕ್ ಸಾಧ್ಯ ಇದೆ. ಹಾಗಾಗಿ ಎಲ್ಲಿಯಾದ್ರೂ ಮಗು ಒಂದು ವಾರ ಎರಡು ವಾರ ತನಕ ಹೋಗ್ತಾ ಇಲ್ಲ ಅಂತ ಗಮನಕ್ಕೆ ಬಂತು ಅಂತ ಹೇಳಿದ್ರೆ, ದಯವಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ, ಮಗುವನ್ನು ಇವ್ಯಾಲ್ಯುಯೇಟ್ ಮಾಡ್ತೀವಿ, ತಂದೆ ತಾಯಿಯರ ಜೊತೆಗೂ ಸಂಭಾಷಣೆ ಮಾಡ್ತೀವಿ, ಹಾಗೆ ಮಗುವಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಕಂಡು ಬರುವಂತಹ ಈ ಒಂದು ಶಾಲಾ ನಿರಾಕರಣೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಯಳ್ಳೂರು, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೇವೆ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
2: KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
0: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ May 31 ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
2: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
2: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
0: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7 ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರ, ಮಹಾರಾಷ್ಟದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮ್ಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟಿಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ.

0: ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲ ಸಂಶೋಧನೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ್ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲಾ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ.

0: ಆಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದ ಮೂರನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ಐಆರ್ನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು ಬಿಎಲ್ಒ ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಬಿಡಬ್ಲ್ಯೂಎಫ್ ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 18-21, 21-17, 21-16 ಸೆಟ್ಗಳಿಂದ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಜೋಡಿಯನ್ನು ಮಣಿಸಿ ಸಿಂಗಾಪುರ ಮುಕ್ತ ಪುರುಷರ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಜೋಡಿ ಎನಿಸಿದೆ. ಚೀನಾದ ನೈಋತ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ ಐವರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಯುನ್ನಾನ್ ಪ್ರಾಂತ್ಯದ ಬೈವು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗಣಿಯಲ್ಲಿ ಕುಸಿತ ಸಂಭವಿಸಿದಾಗ 6 ಜನರು ಸಿಲುಕಿದ್ದು ರಕ್ಷಣಾ ತಂಡ ಅವರೆಲ್ಲರನ್ನೂ ಆಸ್ಪತ್ರೆಗೆ ಸಾಗಿಸಿದರೂ ಐವರು ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 247

0: 777 मोबाइल संख्य 6360712326 और जस्ट डायल 1099
1: इंदे बेटी नीडी केएलई कैंसर हॉस्पिटल बेलगावी
2: KLE Technological University, Belagavi. 2026 27 ರ ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777